0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ ಸಮಯ, ಅಧಿಕಾರ, ಹಣ ಮತ್ತು ಶರೀರ ನಮಗೆ ಜೀವನದ ಎಲ್ಲಾ ಸಮಯಗಳಲ್ಲೂ ಸಹಕರಿಸುವುದಿಲ್ಲ. ಆದರೆ ಒಳ್ಳೆಯ ನಡತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮನಸ್ಸುಗಳು ನಮಗೆ ಯಾವಾಗಲೂ ಸಹಕರಿಸುತ್ತವೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ, ದಿನಾಂಕ 10 ಮೇ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಃ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 ರಿಂದ 1:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 1:30 ರಿಂದ 2:00 ವರೆಗೆ ಬಾಲ ವಿಶ್ವ ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 ರಿಂದ 5:00 ವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:15 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ. ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ, ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮನುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ, ಎನ್ನ ತನುವೇ ಬಸವಣ್ಣ, ಎನ್ನ ಆತ್ಮವೇ ಮಡಿವಾಳಯ್ಯ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ ಬೆಳಗನುಂಗಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಕಬ್ಬನಗಿದ ಗಾಣಬಲ್ಲುದೇ ಹಾಲಸವಿಯ, ಗಗನದಲ್ಲಾಡುವ ಪಕ್ಷಿ ಬಲ್ಲದು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು.
1: ಮಕ್ಕಳೇ ಭವಿಷ್ಯದ ಬೆಳಕು. ಮಕ್ಕಳೇ ಭವಿಷ್ಯದ ಬೆಳಕು ಎಂಬುದು ಅನುಭವದ ಮಾತು. ಈ ಅನುಭವ ಸತ್ಯವನ್ನು ಅರಿತವರು ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾರೆ. ಚೆನ್ನಾಗಿ ಬೆಳೆಸುವುದೆಂದರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡುವುದು, ಅವರ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಪೂರಕವಾಗುವ ಸಂಪೂರ್ಣ ಶಿಕ್ಷಣವನ್ನು ನೀಡುವುದು ಎಂದರ್ಥ. ಆದರೆ ಪಾಲಕರು ಮಕ್ಕಳ ಮೇಲೆ ಯಾವುದನ್ನೂ ಒತ್ತಾಯಪೂರ್ವಕವಾಗಿ ಹೇರಬಾರದು. ಮಕ್ಕಳ ಅಭಿರುಚಿ ಹಾಗೂ ಸಾಮರ್ಥ್ಯಗಳನ್ನು ಪೋಷಿಸುವಂಥ ಶಿಕ್ಷಣವನ್ನು ಅವರಿಗೆ ನೀಡಬೇಕು. ಅಗತ್ಯದ ಆತ್ಮವಿಶ್ವಾಸವನ್ನು ಅವರಲ್ಲಿ ತುಂಬಿ ಇಂದಿನ ಸ್ಪರ್ಧಾತ್ಮಕ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಮಕ್ಕಳನ್ನು ಸಜ್ಜುಗೊಳಿಸಬೇಕು. ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸುವ ಪೂರ್ವದಲ್ಲಿ ಅವರ ನಿಜವಾದ ಆಸಕ್ತಿ ಏನಿದೆ ಎಂಬುದನ್ನು ಪಾಲಕರು ಗಮನಿಸಬೇಕು. ಎಲ್ಲರೂ ವೈದ್ಯಕೀಯ, ಎಂಜಿನಿಯರಿಂಗ್ ಮೊದಲಾದ ಕೋರ್ಸುಗಳನ್ನು ಮಾಡಲೆಂದೇ ಹುಟ್ಟಿದವರಲ್ಲ ಎಂಬುದನ್ನು ಪಾಲಕರು ಮನಗಾಣಬೇಕು. ಮಕ್ಕಳ ಇಚ್ಛೆಗೆ ಅನುಗುಣವಾದ ಶಿಕ್ಷಣ ನೀಡಿದರೆ ಅವರು ಮನಃಪೂರ್ವಕವಾಗಿ ಕಲಿತಾರೆ. ಇಲ್ಲವಾದರೆ ರೋಗಿಗೆ ನೊರೆಹಾಲು ಕೂಡ ಕಹಿ ಎಂಬಂತೆ ಮಕ್ಕಳು ತಮಗೆ ಬೇಡವಾದುದನ್ನು ಒಟ್ಟಾರೆ ಕಲಿಯುವುದಿಲ್ಲ. ಮಕ್ಕಳಿಗೆ ಕನಸು ಆದರ್ಶಗಳನ್ನು ಕಟ್ಟಿಕೊಳ್ಳಲು ಪಾಲಕರು ಕಲಿಸಬೇಕು. ಇಂದು ನಾವು ತುಂಬ ವಿಚಿತ್ರ ಸನ್ನಿವೇಶದಲ್ಲಿದ್ದೇವೆ. ದಿನಗಳು ನಿಜಕ್ಕೂ ಸೂಕ್ಷ್ಮವಾಗಿವೆ. ಒಂದು ಬಗೆಯ ಸಾಂಸ್ಕೃತಿಕ ಸಂಘರ್ಷವನ್ನು ನಾವು ಅನುಭವಿಸುತ್ತಿದ್ದೇವೆ. ಅಂತೆಯೇ ಮಕ್ಕಳ ಆಗು ಹೋಗುಗಳ ಕಡೆಗೆ ಪಾಲಕರು ಸೂಕ್ಷ್ಮ ಗಮನ ಕೊಡಬೇಕು. ಪಾಶ್ಚಾತ್ಯ ಸಂಸ್ಕೃತಿಯ ದಾಳಿಯಿಂದ ನಮ್ಮ ಯುವಕ ಯುವತಿಯರ ನಡವಳಿಕೆಯಲ್ಲಿ ಇಂದು ಭಾರೀ ಬದಲಾವಣೆಯಾಗಿದೆ. ಶಿಕ್ಷಣದೊಂದಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರಗಳನ್ನು ನೀಡುವುದು ಮುಖ್ಯ. ಅಪಾರ ಪ್ರಮಾಣದ ಹಣ ಖರ್ಚು ಮಾಡಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಲು ಇಟ್ಟಿರುವ ಪೋಷಕರು ತಮ್ಮ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸಿಕೊಡುವುದನ್ನೇ ಮರೆಯುತ್ತಿದ್ದಾರೆ. ಆದ್ದರಿಂದ ಮಕ್ಕಳು ಅಡ್ಡದಾರಿ ಹಿಡಿಯುತ್ತಿದ್ದಾರೆ. ಶಿಕ್ಷಣದಷ್ಟೇ ಸಂಸ್ಕಾರವೂ ಮುಖ್ಯ. ಅದು ಜೀವನದಲ್ಲಿ ಕಷ್ಟಪಡುವುದನ್ನು ಕಲಿಸ್ತದೆ, ಶ್ರಮಿಸಲು ಹಸ್ತದೆ. ಅದರಿಂದ ಜೀವನ ಸುಗಮವಾಗಿ ಸಾಗ್ತದೆ, ಯಶಸ್ಸಿನತ್ತ ಮುನ್ನಡೀತದೆ. ಮಧ್ಯಮ ವರ್ಗದವರು ಕೂಡ ಮಕ್ಕಳನ್ನು ವಸತಿ ಶಾಲೆಗೆ ಕಳಿಸುತ್ತಿದ್ದಾರೆ. ಅಲ್ಲಿ ಎಲ್ಲವೂ ಚೆನ್ನಾಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಂಡು ನಾವೇ ಕಾಳಜಿ ವಹಿಸಬೇಕು. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ವಿಶ್ರಾಂತ ರಾಷ್ಟ್ರಪತಿಗಳಾದ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ನೆನಪಾಗ್ತಾರೆ. ಅವರು ಸಂದರ್ಭಕ್ಕೆ ಸೂಕ್ತವಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು. ದೇಶದ ಮೂಲೆ ಮೂಲೆಗಳಲ್ಲಿ ಜರುಗುವ ಸಾವಿರಾರು ಸಮಾರಂಭಗಳಿಗೆ ಹೋಗ್ತಾ ಇದ್ರು. ಅಲ್ಲೆಲ್ಲ ಅವರು ಉದ್ದುದ್ದ ಭಾಷಣಗಳಿಗೆ ತೊಡಗ್ತಾ ಇರಲಿಲ್ಲ. ಸಮಾರಂಭದ ಔಪಚಾರಿಕತೆಯನ್ನು ಪೂರೈಸಿದವರೇ ಹೆಚ್ಚಿನ ಅವಧಿಯನ್ನು ಮಕ್ಕಳೊಂದಿಗೆ ಕಳೀತಾ ಇದ್ರು. ಅವರ ಕೈ ಕುಲುಕ್ತಾ ಇದ್ರು, ಅಂದರೆ ಶೇಕ್ ಹ್ಯಾಂಡ್ ಮಾಡ್ತಿದ್ರು. ಮಕ್ಕಳಲ್ಲಿ ಒಂದು ಅಪೂರ್ವವಾದ ಪುಳಕವನ್ನು, ರೋಮಾಂಚನವನ್ನು ಅವರು ಎಬ್ಬಿಸ್ತಾ ಇದ್ರು. ಮಕ್ಕಳೊಂದಿಗೆ ಮುಕ್ತ ಸಂವಾದ ನಡೆಸ್ತಾ ಇದ್ರು. ಧೈರ್ಯದಿಂದ ಮಾತನಾಡುವಂತೆ ಅವರಲ್ಲಿ ಆತ್ಮವಿಶ್ವಾಸ ತುಂಬುತ್ತಾ ಇದ್ರು. ಅವರ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಿದ್ದರು.

0: ಮಕ್ಕಳಿಗೆ ಕೂಡ ಅವು ಅವಿಸ್ಮರಣೀಯ ಕ್ಷಣಗಳೇ. ತಾವು ಕಲಾಂ ಸಾಹೇಬರಂಥ ದೊಡ್ಡ ವ್ಯಕ್ತಿಯನ್ನು ಕಂಡು ಅವರ ಕೈ ಮುಟ್ಟಿ ಅವರೊಂದಿಗೆ ಮಾತನಾಡಿ ಧನ್ಯತೆಯ ಅನುಭವವನ್ನು ಆ ಮಕ್ಕಳು ಮಾಡಿಕೊಳ್ತಾ ಇದ್ರು. ಅಂಥ ಸಾಧನೆಯ ಬಗೆಗೆ ತಮ್ಮ ತಾವೇ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದರು. ಅದೇ ಕಾರಣಕ್ಕೆ ಡಾಕ್ಟರ್ ಕಲಾಂ ಅವರು ಅಂಥ ವಿಶಿಷ್ಟ ದಾರಿಯಲ್ಲಿ ಸಾಗಿದ್ದು ಇಂದಿನ ಅನೇಕ ಶಿಕ್ಷಕರಿಗೆ ಆದರ್ಶವಾಗಬೇಕಾಗಿದೆ. ಇದೀಗ ದೂರದರ್ಶನ ನಮ್ಮ ಮನೆಯ ಅವಿಭಾಜ್ಯ ಅಂಗವಾಗಿದೆ. ಮಕ್ಕಳು ಟಿ ವಿ ನೋಡಬೇಕು, ಮನರಂಜನೆಗೆ ಸ್ವಲ್ಪ ಸಮಯ ಮೀಸಲಿಡಬೇಕು, ಆದರೆ ಅದಕ್ಕೆ ಜೋತು ಬೀಳಬಾರದು. ಕೆಲವು ಪಾಲಕರು ಅದರ ಬಗೆಗೆ ಸುಮ್ಮನೆ ತಲೆ ಕೆಡಿಸಿಕೊಡುತ್ತಾರೆ. ಆ ವಿಷಯದಲ್ಲಿ ತಮ್ಮೊಂದಿಗೆ ವಾಯುವಿಹಾರಕ್ಕೆ ಅವರು ಕರೆದುಕೊಳ್ಳಬೇಕು. ಸಾಮಾಜಿಕ ಸಂಬಂಧಗಳ ಬಗೆಗೆ ಮಕ್ಕಳಿಗೆ ತಿಳಿಸಿಕೊಡಬೇಕು. ನಮ್ಮ ಸ್ನೇಹಿತರು ಯಾರು, ಸಂಬಂಧಿಕರು ಯಾರು ಎಂಬುದನ್ನು ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ಪರಿಚಯ ಮಾಡಿಕೊಡಬೇಕು. ಜವಾಬ್ದಾರಿಯನ್ನು ಕಲಿಸಬೇಕು. ಸರ್ವಾರ್ಥದಲ್ಲಿ ಸಮರ್ಥರಾಗುವಂತೆ, ಒಳ್ಳೆಯ ಪ್ರಜೆಗಳಾಗುವಂತೆ ನಾವು ಯತ್ನಿಸಬೇಕು. ಮಕ್ಕಳು ಪಾಲಕರಿಗೆ ಪ್ರತಿಸ್ಪಂದಿಸಬೇಕು. ಪಾಲಕರು ಕರೆದಲ್ಲಿ ಹೋಗಬೇಕು. ಸ್ವಲ್ಪ ಕಾಲ ಅವರೊಂದಿಗಿದ್ದು ಅವರ ಆಸೆ ಅಪೇಕ್ಷೆಗಳನ್ನು ಅರಿತುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಆದರೆ ಇಂದಿನ ಹುಡುಗರು SSLC ಮಾಡುವಾಗ, PUC ಮಾಡುವಾಗ ಅವರನ್ನು ಯಾರೂ ಮಾತನಾಡಿಸುವುದಿಲ್ಲ. ಹಾಗೆ ಆಗಬಾರದು. ಅವರು ಸ್ವಲ್ಪ ಸಮಯ ಒಂದು ರೀತಿ ರಿಲ್ಯಾಕ್ಸ್ ಮಾಡಿಕೊಳ್ಳಿಕ್ಕೆ ಯಾರಾದರೂ ಮನೆಗೆ ಬಂದಂಥವರ ಜೊತೆಗೆ ಒಂದೆರಡು ಕ್ಷಣಗಳನ್ನು ಮಾತನಾಡಿದರೆ ಆ ಅಧ್ಯಯನದ ಅಭ್ಯಾಸದ ಒತ್ತಡ ಸಹಜವಾಗಿ ಕಡಿಮೆಯಾಗ್ತದೆ. ಬೆಳಗಿನ ಹೊತ್ತು ಎಲ್ಲರಿಗೂ ಅವರವರ ಶೆಡ್ಯೂಲ್ ಅಂದರೆ ವೇಳಾಪತ್ರಿಕೆ ಇರ್ತದೆ, ಅವರಿಗೆ ಗಡ್ಬಡಿ ಇರ್ತದೆ. ಎಲ್ಲರೂ ಒಂದೇ ವೇಳೆಗೆ ಊಟ ಉಪಹಾರ ಮಾಡಲು ಆಗುವುದಿಲ್ಲ. ಆದ್ದರಿಂದ ಒಂದು ಹೊತ್ತಿನ ರಾತ್ರಿ ಊಟವನ್ನಾದರೂ ತಪ್ಪದೆ ಮಕ್ಕಳೊಂದಿಗೆ ಕೂಡಿ ಮಾಡಬೇಕು. ಅವರೊಂದಿಗೆ ಮನಬಿಚ್ಚಿ ಮಾತನಾಡಬೇಕು. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾಳ್ಮೆಯಿಂದ ಅವರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಸೂಚಿಸಬೇಕು. ಅದೇ ಸಂದರ್ಭದಲ್ಲಿ ಅವರಲ್ಲಿ ಆತ್ಮವಿಶ್ವಾಸ ತುಂಬಬೇಕು. ಅದರಿಂದ ಮಕ್ಕಳಿಗೆ ಜವಾಬ್ದಾರಿ ಬರ್ತದೆ. ತಮ್ಮನ್ನು ಕೇಳುವವರು, ತಮ್ಮ ಬಗೆಗೆ ಕಾಳಜಿ ಮಾಡುವವರು ಇದ್ದಾರೆ ಎಂಬ ಸಮಾಧಾನ ಉಂಟಾಗ್ತದೆ. ಅಂತೆಯೇ ಮಕ್ಕಳು ಓದಿನಲ್ಲಿ ಅಷ್ಟೇ ಅಲ್ಲ, ಆಟ ಪಾಠದಲ್ಲಿ, ಸಂಗೀತದಲ್ಲಿ ಅಭಿರುಚಿ ಬೆಳೆಸಿಕೊಳ್ಳುವಂತೆ ಪಾಲಕರು ಯತ್ನಿಸಬೇಕು. ಮಕ್ಕಳು ಸಾಂಸ್ಕೃತಿಕವಾಗಿ ಬೆಳೆಯುವಂತೆ ಮಾಡುವುದು ತುಂಬ ಮುಖ್ಯ. ಮಕ್ಕಳ ವ್ಯಕ್ತಿತ್ವ ಒಂದರ್ಥದಲ್ಲಿ ಸಮಗ್ರವಾಗಬೇಕು, ಅಂದರೆ ಅದನ್ನು ಕಂಪ್ಲೀಟ್ ಪರ್ಸನಾಲಿಟಿ ಎಂದು ಹೇಳ್ತೇವೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ದಾರಿಯನ್ನು ತೋರಿಸುವ ಜವಾಬ್ದಾರಿ ಪಾಲಕರು. ಅದರಿಂದ ತಾವೊಬ್ಬ ಹೊಣೆ ಅರಿತ ಪಾಲಕರೆಂಬುದನ್ನು ಅವರು ಸಮಾಜಕ್ಕೆ ಸಂದೇಶ ರೂಪದಲ್ಲಿ ನೀಡ್ತಾ ಇದ್ದಾರೆ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತಾ ಇರಿ ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ.

ವಾಯಾ ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 9ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತೇಳಿ. ಸೊ ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂಥೇಳಿ. ನಾವು ಭಗವಂತನಿಗೆ ಏನು ಅರ್ಪಿಸುತ್ತೇವೆ ಅನ್ನೋದಕ್ಕಿಂತ ಕೂಡ ಅದನ್ನು ಯಾವ ಭಾವದಿಂದ ಅರ್ಪಿಸುತ್ತೇವೆ ಅನ್ನುವಂಥದ್ದು ಮುಖ್ಯ. ಹಾಗೆ ಅಂತೇಳಿ ನಾವು ಅಂದರೆ ಏನನ್ನು ಅರ್ಪಿಸಬಹುದು ಅನ್ನೋದನ್ನು ಕೂಡ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಸಾತ್ವಿಕ ಆಹಾರವನ್ನು, ಪತ್ರ ಪುಷ್ಪ ಫಲ ಈ ಥರದನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಸೊ ಯಾಕೆ ಅರ್ಪಿಸಬೇಕು ಭಗವಂತನಿಗೆ? ಯಾಕೆಂದರೆ ಈ ಥರ ನಾವು ಭಗವಂತನಿಗೆ ಅರ್ಪಿಸೋದ್ರಿಂದ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ, ಪ್ರೀತಿಪೂರ್ವಕ ಸಂಬಂಧ ಬೆಳೆಯುತ್ತದೆ. ತಾನು ಎಂತಹ ಕಾಣಿಕೆಗಳನ್ನು ಬಯಸುತ್ತೇನೆ ಅಂತ ಕೂಡ ಇಲ್ಲಿ ಭಗವಂತ ಹೇಳ್ತಾರೆ. ಪರಿಶುದ್ಧನಾಗಿ ಬದುಕಿನ ಪರಮ ಗುರಿಯಾದ ಭಗವಂತನ ಪ್ರೇಮಪೂರ್ವಕ ದಿವ್ಯ ಸೇವೆಯನ್ನು ಸಾಧಿಸಲು, ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಲು ಬಯಸುವವನು ಪ್ರಭು ತನ್ನಿಂದ ಏನನ್ನು ಅಪೇಕ್ಷಿಸುತ್ತಾನೆ ಎಂದು ಕಂಡುಕೊಳ್ಬೇಕು. ಸೊ ಆದ್ದರಿಂದ ಹೇಗೆ ನಾವು ಒಂದು ಒಳ್ಳೆಯ ಸರಳವಾದ ತರಕಾರಿಯ ತಿನಿಸುಗಳನ್ನು ಸಿದ್ಧ ಮಾಡಿ ಶ್ರೀಕೃಷ್ಣನಿಗೆ ಅರ್ಪಿಸಿದಾಗ, ಸೊ ಇಂಥ ಅಂದರೆ ಇದರಿಂದ ಮನುಷ್ಯನು ಅಂದರೆ ಇದನ್ನು ಪ್ರಾರ್ಥಿಸಿ ನಾವು ಇದನ್ನು ಅರ್ಪಿಸಿದಾಗ ಭಗವಂತ ಅದನ್ನು ಸ್ವೀಕರಿಸುತ್ತಾರೆ ಮತ್ತು ಅದನ್ನು ಪ್ರಸಾದವನ್ನಾಗಿ ನಾವು ಅದನ್ನು ಸ್ವೀಕರಿಸಬೇಕು ಅಂತೇಳಿ. ಇದರಿಂದ ಮನುಷ್ಯನು ಒಂದೇ ಸಮನೆ ಬದುಕಿನಲ್ಲಿ ಮುನ್ನಡೆಯಬಹುದು, ದೇಹವನ್ನು ಪರಿಶುದ್ಧ ಮಾಡಿಕೊಳ್ಳಬಹುದು ಮತ್ತು ಸ್ಪಷ್ಟವಾಗಿ ಯೋಚನೆ ಮಾಡುವುದನ್ನು ಸಾಧ್ಯ ಮಾಡುವ ಸೊಗಸಾದ ಮೆದುಳಿನ ಅಂಗಾಂಶಗಳನ್ನು ಕೂಡ ಸೃಷ್ಟಿಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೇಮಪೂರ್ವಕವಾಗಿ ನೈವೇದ್ಯವನ್ನು ಅರ್ಪಿಸಬೇಕು. ಇರುವುದೆಲ್ಲವೂ ಭಗವಂತನದೇ ಇಲ್ಲಿ. ಆದ್ದರಿಂದ ಭಗವಂತನಿಗೆ ನಮ್ಮ ಆಹಾರದ ಅಗತ್ಯವಿಲ್ಲ. ಆದರೂ ಈ ರೀತಿಯಲ್ಲಿ ಆತನನ್ನು ಸಂತೋಷಪಡಿಸಲು ಇಚ್ಛಿಸುವವನ ಕಾಣಿಕೆಯನ್ನು ಆತನು ಸ್ವೀಕರಿಸುತ್ತಾನೆ. ಅಡಿಗೆ ಮಾಡುವುದರಲ್ಲಿ, ಬಡಿಸುವುದರಲ್ಲಿ ಮತ್ತು ನೈವೇದ್ಯ ಮಾಡುವುದರಲ್ಲಿ ಮುಖ್ಯವಾದ ಅಂಶವೆಂದರೆ ಕೃಷ್ಣನ ವಿಷಯದಲ್ಲಿ ಪ್ರೇಮದಿಂದ ನಡೆದುಕೊಳ್ಳುವಂಥದ್ದು. ಸೊ ಹಾಗೆ ಇಲ್ಲಿ ಭಗವಂತ ಎಂಥವರಿಂದ ಕೂಡ ಸ್ವೀಕರಿಸ್ತೇನೆ, ತುಂಬ ಸುಲಭ ಭಗವಂತನನ್ನು ತೃಪ್ತಿಪಡಿಸುವಂಥದ್ದು ಭಾವಗ್ರಾಹಿ ಜನಾರ್ದನ ಅಂತ ಹೇಳಲಾಗುತ್ತೆ ಕೃಷ್ಣನಿಗೆ. ಸೊ ನಮ್ಮ ಭಾವವನ್ನು ಗ್ರಹಿಸ್ತಾರೆ ಹೊರತು ನಮ್ಮಿಂದ ಅವರು ಒಂದು ಮೃಷ್ಟಾನ್ನ ಭೋಜನವನ್ನೆಲ್ಲ ಅವರು ಬಯಸುವುದಿಲ್ಲ. ಸೊ ಏನು ಇದ್ದರೂ ಕೂಡ ನಾವು ನಮ್ಮಲ್ಲಿ ಏನಿದೆಯೋ ಅದನ್ನು ಅರ್ಪಿಸ್ಬೋದು. ಸುಧಾಮ ಹೇಗೆ ಒಂದು ಹಿಡಿ ಅವಲಕ್ಕಿಯನ್ನು ಕೃಷ್ಣನಿಗೆ ಅರ್ಪಿಸಿ ಕೃಷ್ಣನಿಂದ ಏನನ್ನೆಲ್ಲ ಪಡೆದುಕೊಂಡ ಅಲ್ವಾ? ಹಾಗೆ ವಿದುರನ ಹೆಂಡತಿ ಬಾಳೆಹಣ್ಣನ್ನು ಬಿಸಾಕಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೃಷ್ಣನಿಗೆ ತಿನ್ನಿಸಿದಾಗ ಕೃಷ್ಣ ಅದನ್ನು ಬಾಳೆಹಣ್ಣು ಅಂತ ಅಂದರೆ ಬಾಳೆಹಣ್ಣಿನ ಥರನೇ ಅದನ್ನು ತಿಂದರು. ಯಾಕಂದರೆ ಅಲ್ಲಿ ಪ್ರೀತಿ ಇತ್ತು, ಭಕ್ತಿ ಇತ್ತು. ಆದ್ದರಿಂದ ಇಲ್ಲಿ ಭಗವಂತ ತನ್ನ ಭಕ್ತರಿಗೆ ತನ್ನ ಜೊತೆ ಪ್ರೀತಿಪೂರ್ವಕ ಸಂಬಂಧವನ್ನು ಸ್ಥಾಪಿಸಿ ಪ್ರತಿದಿನ ನೀವು ತಿನ್ನುವುದನ್ನು ನನಗೆ ಅರ್ಪಿಸಿ ನೀವು ತಿಂದರೆ ನನ್ನ ಮತ್ತು ನಿಮ್ಮ ನಡುವಿನ ಸಂಬಂಧ ಬೆಳೀತಾ ಹೋಗುತ್ತೆ, ನಾನು ನಿಮ್ಮ ಮನೆಯ ಮೆಂಬರ್ ಆಗ್ತೇನೆ ಅನ್ನೋ ಥರ ಅವರು ಹೇಳ್ತಾರೆ, ಯಾವುದೇ ವ್ಯಾಖ್ಯಾನವಿಲ್ಲದೆ. ಸೊ ಇಲ್ಲಿ ಕೃಷ್ಣನು ತನ್ನನ್ನು ವರ್ಣಿಸಿಕೊಳ್ಳುವ ಹಾಗೆ ಆತನನ್ನು ಒಪ್ಪಿಕೊಳ್ಳುವ ಭಕ್ತನು ಮಾತ್ರ ಪರಮ ಪರಿಪೂರ್ಣ ಸತ್ಯವು ಅಂದರೆ ಆಹಾರವನ್ನು ತಿನ್ನಬಲ್ಲದು ಮತ್ತು ಸವಿಯಬಲ್ಲದು ಎಂದು ಅರ್ಥ ಮಾಡಿಕೊಳ್ಳಬಲ್ಲ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿಯ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಸೊ ಹೀಗೆ ಯಾವುದೇ ಸನ್ನಿವೇಶದಲ್ಲಿಯೂ ಭಗವಂತನನ್ನು ಮರೆಯದಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ. ಪ್ರತಿಯೊಬ್ಬನು ತನ್ನ ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆ ಇರಿಸಿಕೊಳ್ಳಲು ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಭಗವಂತ ಮನುಷ್ಯನು ತನಗಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವು ಏನನ್ನೇ ಮಾಡಿದರೂ ಅದನ್ನು ಭಗವಂತನಿಗೆ ಅರ್ಪಿಸಿ ಮಾಡುವಂಥದ್ದು, ಅಂದರೆ ನಮ್ಮ ಪ್ರಜ್ಞೆಯಲ್ಲಿ ನಾವು ಮಾಡುವಂಥ ಕಾರ್ಯವನ್ನು ನಾವು ಮಾಡೇ ಮಾಡ್ತೀವಿ, ಭಗವಂತನ ಪ್ರಜ್ಞೆಯಲ್ಲಿ ನಾವು ಇದನ್ನು ಮಾಡಬೇಕು ಅಂತೇಳಿ. ನಮ್ಮಲ್ಲಿ ಏನೇ ಪ್ರತಿಭೆಗಳಿದ್ದರೂ ಕೂಡ ಅದನ್ನು ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಅನ್ನುವಂಥದ್ದನ್ನು ಸೊ ಈ ಶ್ಲೋಕದ ಅರ್ಥ ವಿವರಿಸುತ್ತದೆ. 28ನೇ ಶ್ಲೋಕ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮು ಪೈಷ್ಯಸಿ. ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭಾಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೀಯೇ. ಶ್ರೇಷ್ಠ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನನ್ನು ಯುಕ್ತ ವೈರಾಗಿ ಎಂದು ಕರೆಯುತ್ತಾರೆ. ಶಾಸ್ತ್ರೀಯ ಶಬ್ದ ಯುಕ್ತ

0: ಮುನ್ನಡೆದಂತೆ ಆತನು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗುತ್ತಾನೆ. ಆದ್ದರಿಂದ ಕಡೆಯಲ್ಲಿ ಮುಕ್ತನಾಗುತ್ತಾನೆ. ಈ ಮುಕ್ತಿಯನ್ನು ಖಚಿತವಾಗಿ ಹೇಳಿದೆ. ಈ ಮುಕ್ತಿಯಿಂದ ಆತನು ಹೇಗೆ ಒಂದು ಭಗವಂತನ ಒಂದು ಬಳಿಗೆ ಅವನು ಹೋಗ್ತಾನೆ ಅಂತೇಳಿ. ಆದರೆ ಸೊ ಪರಮಪ್ರಭುವಿನ ಲೋಕವನ್ನು ಅವನು ಹೇಗೆ ಪ್ರವೇಶಿಸ್ತಾನೆ ಅಂತೇಳಿ. ಸೊ ನನ್ನ ಬಳಿಗೆ ಬರುತ್ತಾನೆ ಮಾಮುಪೇಷ್ಯಸಿ ಅಂದರೆ ಮುಕ್ತಿಯಲ್ಲಿ 5 ಹಂತಗಳಿವೆ. ಮೇಲೆ ಹೇಳಿದಂತೆ ತನ್ನ ಬಾಳಿನಲ್ಲಿ ಸದಾ ಪರಮಪ್ರಭುವಿನ ನಿರ್ದೇಶನದಲ್ಲಿ ಬದುಕಿದವನು ಒಂದು ಹಂತದವರೆಗೆ ವಿಕಾಸ ಹೊಂದುತ್ತಾನೆ. ಈ ಹಂತದಿಂದ ಅವನು ದೇಹವನ್ನು ಬಿಟ್ಟ ನಂತರ ಭಗವದ್ಧಾಮಕ್ಕೆ ಹಿಂದಿರುಗಿ ಪರಮಪ್ರಭುವಿನ ಸಹವಾಸದಲ್ಲಿ ನೇರವಾಗಿ ನಿರತನಾಗಬಹುದು. ತನ್ನ ಜೀವನವನ್ನು ಪ್ರಭುವಿನ ಸೇವೆಗೆ ಮುಡುಪಾಗಿಡುವುದನ್ನು ಬಿಟ್ಟು ಬೇರೆ ಯಾವುದೇ ಆಸಕ್ತಿ ಇಲ್ಲದವನು ವಾಸ್ತವವಾಗಿ ಸನ್ಯಾಸಿಯಾಗ್ತಾನೆ. ಅಂತಹ ಮನುಷ್ಯನು ತನ್ನನ್ನು ಭಗವಂತನ ಇಚ್ಛೆಯನ್ನು ಅವಲಂಬಿಸಿದ ನಿರಂತರ ಸೇವಕ ಅಂತಲೇ ಭಾವಿಸ್ತಾನೆ. ಹೀಗಾಗಿ ಅವನು ಏನೇ ಮಾಡಲಿ ಪ್ರಭುವಿನ ಪ್ರಯೋಜನಕ್ಕಾಗಿ ಮಾಡುತ್ತಾನೆ. ಅವನು ಯಾವ ಕಾರ್ಯವನ್ನೇ ಮಾಡಲಿ ಅದನ್ನು ಭಗವಂತನ ಸೇವೆ ಅಂಥೇಳಿ ಮಾಡ್ತಾನೆ. ಫಲವನ್ನು ನೀಡುವ ಕರ್ಮಗಳಿಗಾಗಲಿ ವೇದಗಳಲ್ಲಿ ಪ್ರಸ್ತಾಪಿಸಿರುವ ವಿಧಿತ ಕರ್ತವ್ಯಗಳಿಗಾಗಲಿ ಆತನು ಗಂಭೀರ ಗಮನವನ್ನು ಕೊಡುವುದಿಲ್ಲ. ವೇದಗಳಲ್ಲಿ ಪ್ರಸ್ತಾಪಿಸಿರುವಂತಹ ವಿಧಿತ ಕರ್ತವ್ಯಗಳನ್ನು ಸಾಮಾನ್ಯ ಮನುಷ್ಯರು ಮಾಡಲೇಬೇಕು. ಆದರೆ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಿರುವ ಪರಿಶುದ್ಧ ಭಕ್ತನು ವೇದಗಳು ವಿಧಿಸಿರುವ ಕರ್ತವ್ಯಗಳಿಗೆ ವಿರುದ್ಧವಾಗಿ ಹೋಗುವಂತೆ ಕಂಡರೂ ವಾಸ್ತವವಾಗಿ ಆಗಿರುವುದಿಲ್ಲ. ಆದ್ದರಿಂದ ಅತ್ಯಂತ ಬುದ್ಧಿವಂತನಾದವನು ಪರಿಶುದ್ಧ ಭಕ್ತನ ಯೋಜನೆಗಳನ್ನು ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲಾರ ಅಂತ ಹೇಳಲಾಗುತ್ತೆ. ಭಗವಂತನ ಸೇವೆಯಲ್ಲಿ ಸದಾ ನಿರತನಾಗಿರುವವನನ್ನು ಅಥವಾ ಭಗವಂತನ ಸೇವೆ ಹೇಗೆ ಮಾಡುವುದು ಅಂತ ಸದಾ ಯೋಚಿಸ್ತಾ ಯೋಜನೆಗಳನ್ನು ಮಾಡುತ್ತಿರುವವನು ಈಗಾಗಲೇ ಸಂಪೂರ್ಣವಾಗಿ ಮುಕ್ತನಾಗಿದ್ದಾನೆ ಅಂತೇಳಿ ಭಾವಿಸಬೇಕು. 9 ಅಧ್ಯಾಯದ 29 ಶ್ಲೋಕ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋ ಅಸ್ತಿ ನ ಪ್ರಿಯ ಏ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿಯೂ ಸಮಾನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನ್ನ ಸ್ನೇಹಿತನು, ನನ್ನಲ್ಲಿ ಇದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಸೊ ಇಲ್ಲಿ ಭಗವಂತ ಎಲ್ಲರ ವಿಷಯದಲ್ಲಿ ಸಮಾನವಾಗಿದ್ದಾರೆ ಮತ್ತು ಯಾರು ಭಗವಂತನ ವಿಶೇಷ ಸ್ನೇಹಿತರಲ್ಲದಿದ್ದರೆ ಸದಾ ಅವನ ದಿವ್ಯ ಸೇವೆಯಲ್ಲಿ ನಿರತರಾಗಿರುವ ಭಕ್ತರಲ್ಲಿ ಅವರು ವಿಶೇಷ ಆಸಕ್ತಿಯನ್ನು ಯಾಕೆ ವಹಿಸ್ತಾರೆ ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ಇದು ಪಕ್ಷಪಾತವಲ್ಲ, ಇದು ಸಹಜವಾದದ್ದು. ಈ ಐಹಿಕ ಪ್ರಪಂಚದಲ್ಲಿ ಯಾವುದೇ ಮನುಷ್ಯನು ಬಹು ಉದಾರನಾಗಿರಬಹುದು, ಆದರೂ ಆತನಿಗೆ ತನ್ನ ಮಕ್ಕಳಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ. ಯಾವುದೇ ರೂಪದಲ್ಲಿರುವ ಪ್ರತಿಯೊಂದು ಜೀವಿಯನ್ನು ತನ್ನ ಮಗ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಆತನು ಬದುಕಿನ ಅಗತ್ಯಗಳನ್ನು ಪ್ರತಿಯೊಬ್ಬರಿಗಾಗಿಯೂ ಉದಾರವಾಗಿ ನೀಡುತ್ತಾರೆ. ಮಳೆಯು ಬಂಡೆಯ ಮೇಲೆ ಬೀಳಲಿ, ಭೂಮಿಯ ಮೇಲೆ ಬೀಳಲಿ, ಅಥವಾ ನೀರಿನ ಮೇಲೆ ಬೀಳಲಿ, ಎಲ್ಲೆಲ್ಲೂ ಮಳೆಯನ್ನು ಸುರಿಸುವ ಮೋಡದಂತೆ ಭಗವಂತ. ಆದರೆ ಆತನು ತನ್ನ ಭಕ್ತರಿಗೆ ವಿಶಿಷ್ಟ ಗಮನವನ್ನು ಕೊಡುತ್ತಾನೆ. ಇಲ್ಲಿ ಭಕ್ತರನ್ನ ಪ್ರಸ್ತಾವಿಸಿದೆ, ಇಂತಹ ಭಕ್ತರನ್ನ ಪ್ರಸ್ತಾವಿಸಲಾಗಿದೆ. ಅವರು ಸದಾ ಭಗವಂತನ ಪ್ರಜ್ಞೆಯಲ್ಲಿರುತ್ತಾರೆ, ಆದ್ದರಿಂದ ಸದಾ ಆಧ್ಯಾತ್ಮಿಕವಾಗಿ ಭಗವಂತನಲ್ಲಿ ನೆಲೆಸಿರುತ್ತಾರೆ. ಕೃಷ್ಣ ಪ್ರಜ್ಞೆ ಎನ್ನುವ ಮಾತೇ ಇಂತಹ ಪ್ರಜ್ಞೆಯಲ್ಲಿ ಇರುವವರು ಭಗವಂತನಲ್ಲಿ ನೆಲೆಸಿರುವ ಜೀವಂತ ಆಧ್ಯಾತ್ಮವಾದಿಗಳು ಎನ್ನುವುದನ್ನು ಹೇಳುತ್ತೆ. ಸೊ ಇಲ್ಲಿ ಕೃಷ್ಣ ಮೈತೇ ಅವರು ನನ್ನಲ್ಲಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಸಹಜವಾಗಿ ಇದರ ಪರಿಣಾಮವಾಗಿ ಅಲ್ಲಿ ಭಗವಂತನು ಅವರಲ್ಲಿ ಇದ್ದಾನೆ. ಇದು ಪರಸ್ಪರವಾಗಿರುವಂಥದ್ದು. ಏಯಥಾಂ ಮಾಂ ಪ್ರಪದ್ಯಂತೆ ತಾಂಸ್ತ ತೈವ ಭಜಾಮ್ಯಹಂ. ಯಾರೇ ಆಗಲಿ ನನಗೆ ಎಷ್ಟರ ಮಟ್ಟಿಗೆ ಶರಣಾಗತನಾದರೆ ಅಷ್ಟರ ಮಟ್ಟಿಗೆ ನಾನು ಅವರನ್ನು ಪಾಲಿಸುತ್ತೇನೆ ಅಂತ ಭಗವಂತ ಹೇಳ್ತಾರೆ. ಇದರ ಮುಂದಿನ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to

9:30 ವಿಶೇಷ ಕಾರ್ಯಕ್ರಮಗಳು, 9:30 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆ

ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆ ಅಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100 ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಆಹಾರವೇ ಮುಖ್ಯವಾಗಿ ನಮ್ಮ ಜೀವನಕ್ಕೆ ಆರೋಗ್ಯಪೂರ್ಣ ಅಂಗವಾಗಿದ್ದು, ಆಹಾರದ ಮೂಲಕನೇ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಆದ್ದರಿಂದ ನಾವು ಸೇವಿಸಬೇಕಾದಂಥ ಆಹಾರದ ಬಗ್ಗೆ ಅತ್ಯಂತ ಕಾಳಜಿ ವಹಿಸುವುದು ತುಂಬ ಮುಖ್ಯ ಅಂತ ಅನ್ನಿಸ್ತದೆ. ಆದ್ದರಿಂದ ಆಯುರ್ವೇದ ಶಾಸ್ತ್ರದಲ್ಲಿ ಆಹಾರದ ಬಗ್ಗೆ ವಿಶೇಷವಾಗಿ ಇದನ್ನೇ ಯಾವ್ಯಾವ ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಬೇಕು ಮತ್ತು ಯಾವ ರೀತಿ ಈ ಎಲ್ಲ ಆಹಾರ ಪದಾರ್ಥಗಳನ್ನು ಯೋಜನೆ ಮಾಡಿಕೊಳ್ಬೇಕು, ನಮ್ಮ ಊಟ ಮಾಡೋ ಪದ್ಧತಿಗಳಲ್ಲಿ ಈ ಥರ ವಿಶೇಷವಾದ ವಿಧಾನಗಳನ್ನು ಹೇಳಿದ್ದಾರೆ. ಆಹಾರ ವಿಧಿವಿಧಾನಗಳು ಮತ್ತು ಯಾವ ರೀತಿಯಾದ ಎಲ್ಲ ಆಹಾರಗಳನ್ನು ನಾವು ಸೇವಿಸಬೇಕು ಅಂತ ತುಂಬ ಸ್ಪೆಸಿಫಿಕ್ ಆಗಿ ಇಂಥದೇ ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಶೇಷವಾಗಿ ನಾವು ಸೇವಿಸ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ಕೂಡ ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ನಿಮಗೆ ಇದರ ಬಗ್ಗೆ ಮಾಹಿತಿ ಇರಬೇಕು. ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು, ಪಿಷ್ಟ ಪದಾರ್ಥಗಳು, ಶುಕರಾಂಶ ಮತ್ತು ಕೊಬ್ಬಿನಾಂಶಗಳು, ಎಲ್ಲ ಆಹಾರ ಪದಾರ್ಥಗಳಲ್ಲಿ ಕೂಡ ಈ ಎಲ್ಲ ಅಂಶಗಳು ಒಳಗೊಂಡಿರುತ್ತವೆ. ಆದರೆ ಎಲ್ಲ ಪೋಷಕಾಂಶಗಳು ದೇಹಕ್ಕೆ ಕೆಲವೇ ಆಹಾರ ಪದಾರ್ಥಗಳ ಮೂಲಕ ಸಿಗುವ ಹಾಗೆ ಮಾಡಲು ಕೆಲವು ವಿಶೇಷವಾದ ಆಹಾರ ದ್ರವ್ಯಗಳನ್ನು ಅವರು ಹೇಳಿದ್ದಾರೆ. ಮೂಲಕವಾಗಿ ಅವುಗಳನ್ನು ನಾವು ಅಳವಡಿಸಿದ್ದೆ ಆದರೆ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಕೆಲವೇ ಕೆಲವು ಆಹಾರ ಪದಾರ್ಥಗಳ ಮೂಲಕ ನಮಗೆ ಸಿಕ್ಕೋಗ್ತವೆ. ಇಷ್ಟೆಲ್ಲ ಆಹಾರ ಪದಾರ್ಥಗಳನ್ನು ಸೇವಿಸಿದರೂ ಕೂಡ ನಾವು ಎಲ್ಲ ಪೋಷಕಾಂಶಗಳನ್ನು ಕೆಲವು ಸಾರಿ ಪಡೆಯಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿರ್ತಕ್ಕಂಥ ಆಹಾರ ದ್ರವ್ಯಗಳನ್ನೇ ನಾವು ಸೇವನೆ ಮಾಡಿದರೆ ಅದಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸಿಗ್ತವೆ ಅಂತ ಹೇಳ್ಬೋದು. ಆಹಾರ ದ್ರವ್ಯಗಳು ಅಂತಂದರೆ ದೇಹಕ್ಕೆ ಮುಖ್ಯವಾಗಿ ಮೂರು ಪ್ರಕಾರದ ಆಹಾರ ಪದಾರ್ಥಗಳು ಬೇಕಾಗ್ತವೆ. ಮೊದಲನೇದಾಗಿ ಕೆಲಸ ಮಾಡಲು ಶಕ್ತಿಯನ್ನು ಕೊಡ್ತಕ್ಕಂಥ ಪದಾರ್ಥಗಳು, ಅದರಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಗಳು, ಇವು ನ್ಯೂಟ್ರಿಷನ್ ಪೋಷಕಾಂಶ, ಇದು ಕೂಡ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತದೆ. ನಾವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಏಕದಳ ಧಾನ್ಯಗಳು, ಮೊನೊಕೊಟಿಲಿಡನ್ಸ್ ಅಂತ ಏನು ಹೇಳ್ತೀವಿ, ಇವುಗಳು ಉಳಿದೆಲ್ಲ ಪೋಷಕಾಂಶಗಳೊಂದಿಗೆ ಕಾರ್ಬೋಹೈಡ್ರೇಟ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಆದ್ದರಿಂದ ಈ ಧಾನ್ಯ ಶರೀರಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಡ್ತದೆ. ಉದಾಹರಣೆಗೆ ಏಕದಳ ಧಾನ್ಯಗಳಾದ ಅಕ್ಕಿ, ಗೋಧಿ, ಜೋಳ, ರಾಗಿ ಇವೆಲ್ಲ. ಇನ್ನು ಎರಡನೇದಾಗಿ ದೇಹದ ಬೆಳವಣಿಗೆಗೆ ಸಹಾಯವಾಗ್ತಕ್ಕಂಥ ಪೋಷಕಾಂಶಗಳು ಅವೆಂದರೆ ಪ್ರೋಟೀನ್ಗಳು. ಈ ಉಳಿದೆಲ್ಲ ಪೋಷಕಾಂಶಗಳ ಜೊತೆ ಪ್ರೋಟೀನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಆಹಾರ ಪದಾರ್ಥಗಳಲ್ಲಿ ಇರ್ತದೆ. ಇವುಗಳಿಗೆ ಮುಖ್ಯವಾಗಿ ನಾವು ದ್ವಿದಳ ಧಾನ್ಯಗಳಲ್ಲಿ ಈ ಪೋಷಕಾಂಶಗಳನ್ನು ನಾವು ಕಾಣಬಹುದು. ಪ್ರೋಟೀನನ್ನು ಹೆಚ್ಚಿನ ಪ್ರಮಾಣದಲ್ಲಿ ದ್ವಿದಳ ಧಾನ್ಯಗಳು ಹೊಂದಿರ್ತವೆ ಮತ್ತು ಬೆಳವಣಿಗೆಗೆ ಸಹಾಯ ಆಗ್ತವೆ. ಟಿಶ್ಯೂ ರಿಪೇರಿ ಕೆಲಸಗಳನ್ನೆಲ್ಲ ಈ ಪ್ರೋಟೀನ್ ಅಂಶಗಳು ಮಾಡ್ತಿರ್ತವೆ. ಉದಾಹರಣೆಗಾಗಿ ಈ ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಇತ್ಯಾದಿಗಳನ್ನು ಕೂಡ ನಾವು ಆಹಾರದಲ್ಲಿ ಯೋಜನೆ ಮಾಡಿಕೊಳ್ಬೇಕಾಗ್ತದೆ. ಮೂರನೇದಾಗಿ, ಈಗ ಮೊದಲನೇದಾಗಿ ನಾವು ಕೆಲಸ ಶಕ್ತಿ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನೋಡಿದ್ವಿ, ಕಾರ್ಬೋಹೈಡ್ರೇಟ್ಗಳು. ಎರಡನೇದಾಗಿ ಬೆಳವಣಿಗೆಗೆ ಸಹಾಯವಾಗ್ತಕ್ಕಂಥ ಪದಾರ್ಥಗಳು, ಪ್ರೋಟೀನ್ಗಳು. ಮೂರನೇದಾಗಿ ರೋಗ ಬರದಂತೆ ತಡೆಗಟ್ಟತಕ್ಕಂಥ ಆಹಾರ ಪದಾರ್ಥಗಳು. ಅವುಗಳಿಗೆ ಮುಖ್ಯವಾಗಿ ಯಾವ ಆಹಾರ ಪದಾರ್ಥಗಳು ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ಅಂದರೆ ಖನಿಜಾಂಶಗಳನ್ನು ಹೊಂದಿರುತ್ತವೆ, ಅವುಗಳನ್ನು ರೋಗ ಬರದಂತೆ ತಡೆಗಟ್ಟತಕ್ಕಂಥ ಆಹಾರ ಪದಾರ್ಥಗಳಾಗಿ ನಾವು ಹೆಸರಿಸ್ತೇವೆ. ಮುಖ್ಯವಾಗಿ ಈ ತರಕಾರಿಗಳು, ಕಾಯಿಪಲ್ಯಗಳು, ಹಣ್ಣುಗಳು, ಇವುಗಳೆಲ್ಲ ವಿಟಮಿನ್ ಮತ್ತು ಖನಿಜಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತದೆ ಮತ್ತು ಇದು ದೇಹಕ್ಕೆ ರೋಗ ಬರದಂತೆ, ಯಾವುದೇ ಕಾರಣಗಳಿಂದ ರೋಗ ಬರದಂತೆ ತಡೆಗಟ್ಟತಕ್ಕಂಥ ಕೆಲಸಗಳನ್ನು ಮಾಡ್ತದೆ. ಆದ್ದರಿಂದ ಈ ಮೂರು ರೀತಿಯ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಮುಖ್ಯ. ಆರೋಗ್ಯಕ್ಕೆ ಮುಖ್ಯವಾಗಿ ಆಹಾರದಲ್ಲಿ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಕೂಡ ಈ ಪೋಷಕಾಂಶಗಳಿರ್ತವೆ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಗಳು, ವಿಟಮಿನ್ಗಳು, ಮಿನರಲ್ಸ್ಗಳು, ಜಲೀಯ ಅಂಶಗಳು, ಅದೇ ರೀತಿಯಾಗಿ ಕೊಬ್ಬಿನಾಂಶ ಮತ್ತು ಫೈಬರ್, ಈ ಎಲ್ಲವುಗಳನ್ನು ನಾವು ಪೋಷಕಾಂಶಗಳು ಅಂತೇಳಿ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಇವೆಲ್ಲವುಗಳು ಕೂಡ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುತ್ತದೆ. ನಾವು ಸೇವಿಸ್ತಕ್ಕಂಥ ಎಲ್ಲ ರೀತಿಯ ಆಹಾರ ಪದಾರ್ಥಗಳಲ್ಲಿ ಕೂಡ ಇವು ಹೆಚ್ಚು ಕಡಿಮೆಯಾಗಿರ್ತವೆ. ಕೆಲವರಲ್ಲಿ ಪ್ರೋಟೀನ್ ಹೆಚ್ಚಿರ್ತದೆ, ಕೆಲವೊಂದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೆಚ್ಚಿರ್ತದೆ, ಕೆಲವೊಂದರಲ್ಲಿ ಕೊಬ್ಬಿನಾಂಶವೇ ಹೆಚ್ಚಿರ್ತದೆ. ಅದರಿಂದ ಎಷ್ಟು ಪ್ರಮಾಣದಲ್ಲಿ ನಮಗೆ ಪ್ರೋಟೀನ್ಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಗಳು ಬೇಕು, ಅದನ್ನು ನಾವು ನೋಡಿಕೊಂಡು ನಮ್ಮ ಕೆಲಸದ ಪ್ರಮಾಣವನ್ನು ಅರಿತುಕೊಂಡು ನಾವು ಆಹಾರವನ್ನು ಯೋಜನೆ ಮಾಡಿಕೊಳ್ಬೇಕಾಗ್ತದೆ.

0: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.
1: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीस डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीस डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळाला. याची पात्रता वय वर्ष 3 वर्षाखालील मुले, गंभीर ते अति गंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीस डॉक्टर प्रभाकर कोरे हॉस्पिटल आणि MRC बेळगावी. ENT विभाग, OPD नंबर 16 येते. आजच नोंदणी करा, मोफत तपासीची संधी मिळवा.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ತಾಯಂದಿರ ದಿನದ ಈ ಶುಭ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಸೇವೆಯನ್ನ ಸಲ್ಲಿಸಿ, ಜಪಾನಿನಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸಿ, ಪ್ರಸ್ತುತ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಕಮಿಟಿಯ ಸದಸ್ಯರಾಗಿ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಇಬ್ಬರು ಮಕ್ಕಳ ತಾಯಿಯಾಗಿ ತಮ್ಮ ಅನುಭವದ ಬುತ್ತಿಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಡಿಎಂ ಚೇತನಾ ಅವರು.
1: ಪ್ರಥಮ ಪೂಜಿತ ಗಣಪತಿಯನ್ನು ನೆನೆಯುತ್ತಾ ಇಂದಿನ ಮಾತೆಯರ ದಿನ ಅಥವಾ ಅಮ್ಮಂದಿನ ದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಮಾತುಕತೆಯನ್ನು ಶುರು ಮಾಡೋಣ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮಾತೃದೇವೋಭವ ಶ್ಲೋಕವು ತೈತ್ತರೀಯ ಉಪನಿಷತ್ತಿನಿಂದ ಬಂದಿದೆ. ಇದು ತಾಯಿಯನ್ನು ದೇವರಿಗೆ ಸಮಾನವಾಗಿ ಗೌರವಿಸಬೇಕು ಎಂದು ಬೋಧಿಸುತ್ತದೆ. ಇದು ತಾಯಿ, ತಂದೆ, ಗುರು ಮತ್ತು ಅತಿಥಿಗಳನ್ನು ದೈವಿಕರೆಂದು ಪರಿಗಣಿಸುವ ಭಾರತೀಯ ಸಂಸ್ಕೃತಿಯ ಮೂಲ ಮೌಲ್ಯವಾಗಿದೆ. ಅಮ್ಮ ಎಂಬುದು ಕೇವಲ ಒಂದು ಪದವಲ್ಲ, ಅದೊಂದು ಭಾವನೆ, ಪ್ರೀತಿಯ ಸಾಗರ ಮತ್ತು ತ್ಯಾಗದ ಪ್ರತೀಕ. ಆಕೆ ತ್ಯಾಗದ ಮೂರ್ತಿ. ಅಮ್ಮನ ಬಗ್ಗೆ ಹೇಳುವುದಾದರೆ, ವಾತ್ಸಲ್ಯದ ದೇವತೆ, ಜೀವನದ ಮೊದಲ ಗುರು ಅಮ್ಮ, ಮಗುವಿನ ಮೊದಲ ಶಿಕ್ಷಕಿ, ಮಾರ್ಗದರ್ಶಕಿ ಮತ್ತು ಬೆನ್ನೆಲುಬು. ಆಕೆ ನಮಗೆ ಮಾತನ್ನು, ನಡತೆಯನ್ನು ಮತ್ತು ಬದುಕಿನ ನೀತಿಗಳನ್ನು ಕಲಿಸುವವಳು ಅಮ್ಮ. ತ್ಯಾಗಮಯಿ ಅಮ್ಮ ತನ್ನ ಸುಖ ಆಸೆಗಳನ್ನ ಮಗುವಿಗಾಗಿ ತ್ಯಾಗ ಮಾಡುತ್ತಾಳೆ. ನಿಸ್ವಾರ್ಥ ಪ್ರೀತಿ ಅವಳ ಬಂಡವಾಳ. ನಮ್ಮ ಕಷ್ಟಗಳನ್ನು ನೋಡಿ ಅವಳು ಪಡುವ ಸಂಕಟ ಅವಳ ಅಸೀಮ ಪ್ರೀತಿಯ ಸಂಕೇತ. ಪ್ರೀತಿಯ ಅಕ್ಷಯ ಪಾತ್ರೆ ಅವಳು. ಅವಳ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅಮ್ಮನ ಸ್ವರೂಪವನ್ನು ಹೊಗಳುವ ಮತ್ತು ತಾಯಿಯ ಕೃಪೆಗಾಗಿ ಬೇಡುವ, ದೇವಿಯ ಕೃಪೆಗಾಗಿ ಬೇಡುವ ಅತ್ಯಂತ ಪ್ರಸಿದ್ಧವಾದ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿನ ಪ್ರಮುಖ ಸಾಲುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಇದು ತಾಯಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದುದು. ನ ಮಂತ್ರಂ ನೋ ಯಂತ್ರಂ ತದಪಿ ಚ ನಾ ಜಾನೇ ಸ್ತುತಿ ಮಹೋನ್ನ ಚಾವಾನಂ ಧ್ಯಾನಂ ತದಪಿ ಚ ನಾ ಜಾನೇ ಸ್ತುತಿ ಕಥಾ ನಾ ಜಾನೇ ಮುದ್ರಾಸ್ತೆ ತದಪಿ ಚ ನಾ ಜಾನೇ ವಿಲಪನಂ ಪರಂ ಜಾನೇ ಮಾತಾಸ್ತ್ವ ಧನುಶರಣಂ ಕ್ಲೇಶಹರಣಂ. ತಾಯೇ, ನಿನ್ನ ಮಂತ್ರವನ್ನು ಪಠಿಸಲು ಬರುವುದಿಲ್ಲ, ಯಂತ್ರದಿಂದ ಪೂಜಿಸಲು ಬರುವುದಿಲ್ಲ, ನಿನ್ನನ್ನು ಸ್ವಾಗತಿಸಲು ಮತ್ತು ಧ್ಯಾನ ಮಾಡಲು ಬರುವುದಿಲ್ಲ, ನಿನ್ನನ್ನು ಪ್ರಾರ್ಥಿಸಲು ಮತ್ತು ಮುದ್ರೆ ಮಾಡಲು ಬರುವುದಿಲ್ಲ, ನನ್ನ ಹೃದಯ ತೆರೆದು ನಿನ್ನ ಕಷ್ಟಗಳನ್ನು ಹೇಳಲು ಬರುವುದಿಲ್ಲ. ಇದು ನನಗೆ ಗೊತ್ತು ಅಮ್ಮ, ನಿನಗೆ ಶರಣಾದರೆ ನನ್ನ ಎಲ್ಲ ದುಃಖಗಳನ್ನು ನಾಶ ಮಾಡುತ್ತೀಯ. ಅಮ್ಮ ನನ್ನ ಈ ಜನ್ಮ ನಿನ್ನ

ಅಮ್ಮನ ಬಗ್ಗೆ ಬರೆಯಲು ಹೋದರೆ ಪದಗಳೇ ಸಾಲದಾಗುವುದು. ಪ್ರಪಂಚದಲ್ಲಿ ಅತ್ಯಂತ ಶುದ್ಧವಾದ ಮತ್ತು ನಿಸ್ವಾರ್ಥವಾದ ಪ್ರೀತಿ ಎಂದರೆ ಅದು ಅಮ್ಮನ ಪ್ರೀತಿ. ಅದು ಜಗತ್ತಿನಲ್ಲೇ ದೊಡ್ಡದು. ಜೀವನದ ದೀವಿಗೆ ಆಕೆ. ಅಮ್ಮ ನಮ್ಮ ಜೀವನದ ಮೊದಲ ಗುರು. ನಾವು ನಡೆಯೋದನ್ನ, ಮಾತಾಡೋದನ್ನ, ನೀತಿ ಮತ್ತು ಸಂಸ್ಕಾರಗಳನ್ನ ಕಲಿಸುವವಳು ಆಕೆ. ತ್ಯಾಗಮಯಿ ಆಕೆ. 9 ತಿಂಗಳು ಹೊತ್ತು ಹೆತ್ತು ನಮಗೆ ಜನ್ಮ ನೀಡಿ ಕಷ್ಟಪಟ್ಟು ಬೆಳೆಸುವ ಪವಿತ್ರ ಆತ್ಮ. ಜೀವನದ ಪ್ರತಿ ಹೆಜ್ಜೆಯಲ್ಲೂ ಕಷ್ಟ ಸುಖಗಳಲ್ಲಿ ಬೆನ್ನೆಲುಬಾಗಿ ನಿಲ್ಲುವವಳು ಅವಳು. ಆಕೆ ಪ್ರತ್ಯಕ್ಷ ದೇವತೆ. ಅಮ್ಮ ಎಂದರೆ ಕೇವಲ ಹಡೆದವಳಲ್ಲ, ಸಹನೆ ವಾತ್ಸಲ್ಯದ ಪ್ರತಿರೂಪ. ಅವಳು ಮನೆಯ ಸಂಸ್ಕೃತಿಯನ್ನು ಕಾಪಾಡುವ, ಪ್ರೀತಿಯನ್ನು ಹಂಚುವ ದೇವತೆ. ಆಕೆಯ ಪ್ರೀತಿಯನ್ನು ವರ್ಣಿಸಲು ಪದಗಳೇ ಸಾಲದು. ಆಕೆಯ ಸೇವೆ ಮಾಡುವುದು, ಗೌರವಿಸುವುದು ಪ್ರತಿಯೊಬ್ಬ ಮಗುವಿನ ಕರ್ತವ್ಯ. ಅವಳ ಆಶೀರ್ವಾದವೇ ನಮ್ಮ ಜೀವನದ ಅತಿದೊಡ್ಡ ಆಸ್ತಿ. ಅಮ್ಮ ಎಂದರೆ ಪದಗಳಿಗೂ ಸಿಗದ ಕವಿತೆ, ವರ್ಣನೆಗೂ ಎಟುಕದ ಕಾವ್ಯ. ಅಮ್ಮ ಎಂದರೆ ಪದಗಳಿಗೂ ಸಿಗದ ಕವಿತೆ, ವರ್ಣನೆಗೂ ಎಟುಕದ ಕಾವ್ಯ. ತಾಯಂದಿರ ದಿನ ಇಂದು ಇತಿಹಾಸವು ಪ್ರೀತಿ ಮತ್ತು ತ್ಯಾಗವನ್ನು ಗೌರವಿಸುವ ಸುದೀರ್ಘ ಪರಂಪರೆಯನ್ನು ಹೊಂದಿದೆ. ಆಧುನಿಕ ತಾಯಂದಿರ ದಿನವನ್ನು 20ನೇ ಶತಮಾನದ ಆರಂಭದಲ್ಲಿ, ವಿಶೇಷವಾಗಿ ಅಮೆರಿಕಾದಲ್ಲಿ, ಅನ್ನಾ ಜಾರ್ವಿಸ್ ಎಂಬುವರು ತಮ್ಮ ತಾಯಿಯ ಸ್ಮರಣಾರ್ಥವಾಗಿ ಪ್ರಾರಂಭಿಸಿದರು. ಇಂದು ಈ ದಿನವು ಜಗತ್ತಿನಾದ್ಯಂತ ತಾಯಂದಿರನ್ನು ಅವರ ತ್ಯಾಗ ಮತ್ತು ಕೊಡುಗೆಗಳನ್ನು ಗೌರವಿಸುವ ವಿಶೇಷ ಸಂದರ್ಭವಾಗಿ ಆಚರಿಸ್ತಾರೆ. ತಾಯಂದಿರ ದಿನದ ಇತಿಹಾಸ ಏನು, ಇದರ ಹಿನ್ನೆಲೆ ಏನು ಅಂತ ನಾವು ಸ್ವಲ್ಪ ಮೆಲುಕು ಹಾಕಿದ್ರೆ, ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಗ್ರೀಕರು ಮತ್ತು ರೋಮನ್ನರು ರಿಯಾ ಮತ್ತು ಸೈಬೆಲೆಯಂತಹ ದೇವತೆಗಳನ್ನು ತಾಯಿಯ ರೂಪದಲ್ಲಿ ಪೂಜಿಸುವ ಹಬ್ಬಗಳನ್ನು ಆಚರಿಸ್ತಾ ಇದ್ರು. ಈಗ ಆಧುನಿಕ ಯುಗ ನೋಡಿದಾಗ 1908ರಲ್ಲಿ ಅನ್ನಾ ಜಾರ್ವಿಸ್ ಎಂಬ ಮಹಿಳೆ ಅಮೆರಿಕಾದ ಪಶ್ಚಿಮ ವರ್ಜೀನಿಯಾದಲ್ಲಿ ತನ್ನ ತಾಯಿ ಆನ್ ರೀವ್ಸ್ ಜಾರ್ವಿಸ್ ಅವರ ಸ್ಮರಣಾರ್ಥ ಮೊದಲ ತಾಯಂದಿರ ದಿನದ ಕಾರ್ಯಕ್ರಮವನ್ನು ಆಯೋಜಿಸಿದರು. ಆಕೆಯ ಉದ್ದೇಶ ಇಷ್ಟೇ ಇತ್ತು: ತನ್ನ ತಾಯಿ ನಿಧನರಾದ ನಂತರ ಸಮಾಜಕ್ಕೆ ತಾಯಂದಿರ ತ್ಯಾಗವನ್ನು ನೆನಪಿಸಲು ಮತ್ತು ಗೌರವಿಸಲು ಈ ದಿನವನ್ನು ಮೀಸಲಿಡಲು ಬಯಸಿದ್ರು. ಅಧಿಕೃತವಾಗಿ ಆಚರಣೆ ಯಾವಾಗಾಯಿತು ಅಂದರೆ 1914ರಲ್ಲಿ ಅಮೆರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್ May 2nd ತಾಯಂದಿರ ದಿನವನ್ನಾಗಿ ಘೋಷಿಸಿದರು. ಭಾರತದಲ್ಲಿ ಮತ್ತು ಇತರ ದೇಶಗಳಲ್ಲಿ May 2nd ಅಂದರೆ ಇಂದು ತಾಯಂದಿರ ದಿನವನ್ನು ವರ್ಲ್ಡ್ಸ್ ಮದರ್ಸ್ ಡೇ ಎಂದು ಆಚರಿಸಲಾಗ್ತಾ ಇದೆ. ಯಾಕೆ ಆಚರಿಸಬೇಕು, ಇದರ ಮಹತ್ವ ಏನಪ್ಪ ಅಂದರೆ, ತಾಯಿಯ ಪ್ರೀತಿ, ತ್ಯಾಗ ಮತ್ತು ಸಮಾಜದಲ್ಲಿ ಆಕೆಯ ಕೊಡುಗೆಯನ್ನು ಗುರುತಿಸಿ ಕೃತಜ್ಞತೆ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗ್ತದೆ. ಈ ದಿನದಂದು ಜನರು ತಮ್ಮ ತಾಯಂದರಿಗೆ ಉಡುಗೊರೆಯನ್ನು, ಹೂವುಗಳನ್ನು ಮತ್ತು ಶುಭಾಶಯ ಪತ್ರಗಳನ್ನು ನೀಡಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಕಣ್ಣಿಗೆ ಕಾಣುವ ದೇವರು

ಕೃಷ್ಣನು ತಾಯಿ ಯಶೋದೆಯ ಲಾಲನೆ ಪಾಲನೆಯಲ್ಲಿ ಹಾಡುವ ಹಾಡು. ಕೃಷ್ಣ ಮತ್ತು ಯಶೋದೆಯ ತಾಯಿ ಮಗನ ಬಾಂಧವ್ಯ ನಾವು ಕೇಳೇ ಇದ್ದೀವಿ ಕಥೆಗಳಲ್ಲಿ ಹಾಡುಗಳಲ್ಲಿ. ಬೆಣ್ಣೆ ಕದ್ದ ಕೃಷ್ಣನ ಮೇಲೆ ಆಕೆ ಕೋಪಗೊಂಡಾಗ ಕೃಷ್ಣ ವಾತ್ಸಲ್ಯಮಯಿ ತಾಯಿಗೆ ಹೇಳುವ ಹಾಡು, ಅಮ್ಮ

ಅವ್ವ, ಆಯಿ, ಜನನಿ, ಜನ್ಮದಾತೆ, ತಾಯಿ, ಈ ತರ ಹಲವಾರು ವ್ಯಾಖ್ಯಾನಗಳಿಂದ ಕರೆಸಿಕೊಳ್ಳುವ ತಾಯಿ ನಮಗೆ ಜನ್ಮ ಕೊಟ್ಟವಳು. ನಮ್ಮನ್ನ ಹೊತ್ತು ಹೆತ್ತು ಸಾಕಿ ಸಲಹಿದ ಕರುಣಾನಂದ ಮೂರ್ತಿಯೇ ಅಮ್ಮ. ದೇವರು ಎಲ್ಲಾ ಕಡೆಯಲ್ಲೂ ಇರಲು ಸಾಧ್ಯವಿಲ್ಲ, ಹಾಗಾಗಿ ತಾಯಿಯನ್ನು ಸೃಷ್ಟಿಸಿದ್ದಾರೆ. ದೇವರಂತೆ ನಮ್ಮನ್ನ ಕಾಳಜಿ ವಹಿಸಿ ನೋಡುವ ತಾಯಿ ದೇವರಿಗೆ ಸಮಾನ. ಆಕೆಯ ಪ್ರೀತಿಯ ಸವಿ ಉಂಡವರಿಗೆ ಅದರ ರುಚಿ ಗೊತ್ತು. ತಾನು ಉಪವಾಸವಿದ್ರೂ ಪರವಾಗಿಲ್ಲ, ತನ್ನ ಮಕ್ಕಳ ಹೊಟ್ಟೆಯನ್ನು ನೋಡುತ್ತಾಳೆ ಅಮ್ಮ.

ಬಾರಿ ಅಕ್ಕರೆ ಸಕ್ಕರೆ ತಾರಿ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ತಾಯಿ ಕಣ್ಮರೆಯಾಗಿ ಹೋದರು.

ಓದಂತೆ ಒದ್ದಾಡುವ ಆಕೆಯ ಕಾಳಜಿಗೆ ಸರಿಸಾಟಿ ಯಾರು? ಮಗು ನಕ್ಕರೆ ತಾನು ನಗ್ತಾಳೆ, ಅತ್ತರೆ ತಾನು ಅಳ್ತಾಳೆ. ಸ್ವಲ್ಪ ಮಗುವಿಗೆ ಕಾಯಿಲೆಯಾದರೆ ಆಕಾಶವೇ ಕಳಚಿ ಬಿದ್ದಂತೆ ಭಯ ಪಡ್ತಾಳೆ, ಮರುಗುತ್ತಾಳೆ. ಮಗುವಿನ ನಗುವಿನಲ್ಲಿ, ಆಟ ಪಾಠಗಳಲ್ಲಿ ತನ್ನ ಸಂತೋಷವನ್ನ ಕಾಣ್ತಾಳೆ ಅಮ್ಮ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅನ್ನುವ ನಾಣ್ಣುಡಿಯನ್ನ ಕೇಳಿಲ್ಲವೇ? ಅಮ್ಮ ಮಗುವಿನ ಬಾಯಿಯಲ್ಲಿ ಕರೆಸಿಕೊಳ್ಳುವ ತಾಯಿ, ಅಮ್ಮ ಅಂತ ಕರೆಸಿಕೊಳ್ಳುವ ತಾಯಿ, ಆ ಮೊದಲ ನುಡಿಗೆ ಅವಳ ಸಂಭ್ರಮ ಹೇಳತೀರದು. ಯಾರು ಏನು ಹೇಳಿದರೂ ಮಗುವಿಗೆ ಒಳ್ಳೆಯದಾಗತ್ತೆ ಅಂತ ಅದೆಲ್ಲವನ್ನೂ ಮಾಡುವ ಆಕೆ ತನ್ನ ನಗುವನ್ನು ಮಗುವಿನ ನಗುವಿನಲ್ಲಿ ಅನುಭವಿಸ್ತಾಳೆ. ಯಾವುದು ತಪ್ಪು, ಯಾವುದು ಸರಿ, ಏನ್ ಮಾಡಬೇಕು, ಏನ್ ಮಾಡಬಾರದು ಎಂದು ಮಗುವಿಗೆ ಕಲಿಸುತ್ತಾ ಹೋಗುತ್ತಾಳೆ. ಒಂದು ರಾಮಾಯಣದ ಒಂದು ಕಥೆಯ ಉಲ್ಲೇಖ ಹೇಳ್ತೇನೆ. ಸೀತಾ ಮಾತೆ ತನ್ನ ಮಕ್ಕಳನ್ನ ಕಾಡಿನಲ್ಲಿ ಬೆಳೆಸುವಾಗ ಕಟ್ಟಿಗೆಯನ್ನು ಹರಸುತ್ತಾ ಕಾಡಿನಲ್ಲಿ ಮಕ್ಕಳೊಂದಿಗೆ ಸಂಚರಿಸುತ್ತಿದ್ಲು. ಆಗ ಮಕ್ಕಳು ತಿಳಿಯದೆ ಜೀವಂತ ಗಿಡಗಳ ಕೊಂಬೆಗಳನ್ನ ಕತ್ತರಿಸಲು ಶುರು ಮಾಡಿದರು ಲವಕುಶರು. ಅವರಿಗೆ ತಿಳಿ ಹೇಳಿ ಇದು ಸಲ್ಲದು, ಬೇಡ, ಗಿಡಮರಗಳಿಗೂ ಜೀವವಿರುತ್ತದೆ, ಸಕಲ ಜೀವಿಗಳಿಗೂ ವೃಕ್ಷಗಳನ್ನು ಒಳಗೊಂಡು ಜೀವಿಸುವ ಹಕ್ಕು ಇರುತ್ತದೆ, ಇದನ್ನು ಕಡಿಯಬಾರದೆಂದು ತಿಳಿಸಿ ಒಣರೆಂಬೆ ಕೊಂಬೆಗಳನ್ನು ಸಂಗ್ರಹಿಸಲು ತಿಳಿಸುತ್ತಾಳೆ. ಈ ರೀತಿ ಮೊದಲ ಗುರುವಾಗಿ ಅತಿ ಹೆಚ್ಚಿನ ಜವಾಬ್ದಾರಿಯ ಕೆಲಸವನ್ನು ನಿರ್ವಹಿಸುವ ತಾಯಿ ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲುತ್ತಾಳೆ. ಪಾಠಶಾಲೆ ಮಕ್ಕಳನ್ನ ತಿದ್ದಿ ತೀಡಿ ಸಂಸ್ಕಾರವನ್ನು ಕಲಿಸಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಡುವ ಸಾತ್ವಿಕ ಮನೋಭಾವನೆಗಳನ್ನು ತುಂಬಿ ಬೆಳೆಸುವ ಕಾರ್ಖಾನೆಗಳು. ಈ ಪಾಠಶಾಲೆಯು ಮನೆಯಲ್ಲೇ ಶುರುವಾಗಿ ಮನೆಯೇ ಮೊದಲ ಪಾಠಶಾಲೆಯಾಗುತ್ತದೆ. ತಾಯಿಯ ಮಾರ್ಗದರ್ಶನದಲ್ಲಿ ಮಗು ತನ್ನ ಹೆಚ್ಚಿನ ಸಮಯ ತಾಯಿಯೊಂದಿಗೆ ಕಳೆಯುತ್ತದೆ. ಅವಳ ಒಳ್ಳೆಯ ನಡೆನುಡಿಗಳನ್ನು ಸಹಜವಾಗಿ, ನೇರವಾಗಿ, ಸೂಕ್ಷ್ಮವಾಗಿ ಮಕ್ಕಳು ಕಲಿಯುತ್ತಾ ಹೋಗುತ್ತಾರೆ. ತಂದೆ ಕುಟುಂಬದ ಜವಾಬ್ದಾರಿ ಹೊತ್ತು ಹೊರಗೆ ಕೆಲಸ ನಿರ್ವಹಿಸ್ತಾರೆ. ಮನೆಯಲ್ಲಿ ಇರುವ ಸಮಯ ಬಹಳ ಕಡಿಮೆ ಅವರು. ಆದ್ದರಿಂದ ಮಕ್ಕಳ ವಿಕಾಸದಲ್ಲಿ ತಾಯಿಯ ಪಾತ್ರ ಹೆಚ್ಚಿನದು. ಅಮ್ಮ ಎಂದರೆ ಏನು?

ತಾಯಿಗೆ ಮಾತ್ರ ಮಕ್ಕಳಿಗೆ ಏನು ಬೇಕು, ಆಹಾರ, ನಿದ್ದೆ, ಅವರ ಮನಸ್ಥಿತಿ ಎಲ್ಲವೂ ತಿಳಿಯುತ್ತದೆ. ಅವರ ಲಾಲನೆ ಪಾಲನೆಯಲ್ಲಿ ತನ್ನ ಜೀವನವನ್ನು ಮುಡುಪಾಗಿಡುವ ತಾಯಿ ನಿಸ್ವಾರ್ಥ ಬದುಕನ್ನ ನಡೆಸ್ತಾಳೆ. ಆಟವಾಡಲು ಹೋದ ಮಗು ಬರದಿದ್ರೆ ಚಡಪಡಿಸ್ತಾಳೆ. ಮಗು ಎಲ್ಲಿಯಾದರೂ ಬಿದ್ದು ಬಂದರೆ ತನಗೇ ಪೆಟ್ಟಾದಂತೆ ಅಲುಗುತ್ತಾಳೆ. ತಾಯಿಯ ಮಾತೃತ್ವವನ್ನು ಊರೆಗಚ್ಚುವಂತೆ ನಮ್ಮ ಪುರಾಣದ ಮಹಾಭಾರತದಲ್ಲಿ ಕಂಡುಬರುವ ಕೃಷ್ಣ ಯಶೋಧೆಯ ಮಾತೃತ್ವ ಅಮೃತವನ್ನು ಸವಿದಂತೆ. ದೇವಕಿಯು ಹೆತ್ತ ತಾಯಿಯಾದರೆ ಯಶೋಧೆ ತನ್ನ ಮಗುವನ್ನು ಬೆಳೆಸಿದ್ದು. ಆಕೆಯ ಮಗನ ಮೇಲಿನ ಪ್ರೀತಿ ಹೇಳಲ ಸಾಧ್ಯ. ಊರಿನ ಜನ ಕೃಷ್ಣನ ಮೇಲೆ ದೂರುಗಳ ಸರಮಾಲೆಯನ್ನು ಹೊತ್ತು ತಂದಾಗ ಆಕೆ ಪರಿತಪಿಸುವ ರೀತಿ, ಈ ಕಡೆ ಮಗನ ಮೇಲೆ ಪ್ರೀತಿ, ಆ ಕಡೆ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸುವ ಆಸೆ, ಎರಡರ ತುಮುಲದಲ್ಲಿ ಆಕೆಯ ಒದ್ದಾಟ ಎದ್ದು ಕಾಣುತ್ತದೆ. ನಂತರ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಅವರಿಗೆ ತನ್ನ ಸಹಾಯ ಹಸ್ತ ನೀಡುವುದು, ತನಗೆ ತಿಳಿದಿರುವುದನ್ನೆಲ್ಲ ಅವರಿಗೆ ದಾರಿ ಎರೆಯುವ ತವಕ, ತಾನು ಸಾಧಿಸಲು ಅಸಾಧ್ಯವಾದದ್ದನ್ನ ಮಕ್ಕಳ ಮುಖಾಂತರ ಸಾಧಿಸಿ ನೋಡುವ ಪ್ರಯತ್ನ, ತನ್ನ ಕನಸನ್ನ ಮಕ್ಕಳ ಸಾಧನೆಯಲ್ಲಿ ನೋಡಿ ಸಾಕಾರ ಮಾಡಿಕೊಳ್ಳುವ ತವಕದ ಜೀವ ಅಂದರೆ ತಾಯಿ. ತನಗೆ ವಿದ್ಯಾಭ್ಯಾಸವಾಗಲಿ ಕಲೆಯಲ್ಲಾಗಲಿ ಕಡಿಮೆ ಪ್ರಬುದ್ಧತೆ ಇದ್ದರೆ ಬೇರೆಯವರ ಹತ್ತಿರ ಮನೆಪಾಠಕ್ಕೋ ಅಥವಾ ಕೆಲವು ಸಂಘ ಸಂಸ್ಥೆಗಳಲ್ಲಿ ಸಂಗೀತ ನೃತ್ಯದಂತಹ ತರಬೇತಿ ಕೇಂದ್ರಗಳಿಗೆ ಕಳುಹಿಸಿ ತನ್ನ ಮಕ್ಕಳ ಯಶಸ್ಸನ್ನು ಸಾಧನೆಯನ್ನು ಕಣ್ತುಂಬಿಕೊಳ್ತಾಳೆ ತಾಯಿ. ಪ್ರೌಢಾವಸ್ಥೆಗೆ ಬಂದ ಮಕ್ಕಳ ಜವಾಬ್ದಾರಿ ನಿರ್ವಹಣೆ ತುಂಬ ಕಠಿಣ. ಮಕ್ಕಳನ್ನು ಒಡೆಯದೆ ಸವಿ ಮಾತುಗಳಿಂದ ತಿದ್ದಿ ತೀಡುವ ಹಂತ, ಸ್ನೇಹಿತರಂತೆ ಮಕ್ಕಳನ್ನು ನಡೆಸುವ ದಿನಗಳವು. ತನ್ನ ಮಕ್ಕಳು ಸರಿಯಾಗಿ ಕಾಲೇಜಿಗೆ ಹೋಗುತ್ತಿದ್ದಾರೆಯೇ, ಯಾವ ಕೆಟ್ಟ ಸ್ನೇಹಿತರ ಆಸೆ ಆಮಿಷಗಳಿಗೆ ದಾಸರಾಗಿದ್ದಾರೆ, ಸರಿಯಾಗಿ ತಮ್ಮ ಅಭ್ಯಾಸವನ್ನ ಮಾಡ್ಕೋತಾ ಇದ್ದಾರಾ, ಕೆಟ್ಟ ಚಟಗಳೇನಾದ್ರು ಮೈಗೂಡಿಸ್ಕೊಂಡಿದ್ದಾರಾ, ಮೈಗಂಟಿದಾವ, ಹೀಗೆ ಆಕೆಯ ತಲೆಯಲ್ಲಿ ನಾನಾ ಪ್ರಶ್ನೆಗಳು. ಹೊರಗೆ ಹೋದ ಮಕ್ಕಳು ಮನೆಗೆ ಬರುವವರೆಗೂ

ತವಕಾವಳಿಗೆ. ಮಕ್ಕಳ ಪ್ರೌಢಾವಸ್ಥೆಯಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದ ಅವರ ವರ್ತನೆ ಬದಲಾಗ್ತದೆ. ಕೆಲವೊಮ್ಮೆ ಅದರಿಂದ ಬೈಗುಳಗಳನ್ನೂ ಕೇಳುವ ಪರಿಸ್ಥಿತಿ ಆಕೆಯದು. ಋತುಮತಿಯಾದ ಮಗಳ ಆರೈಕೆ, ಆಕೆಯ ಆಹಾರ, ಸ್ನಾನ, ಆರತಿ ಮಾಡುವ ಕಾರ್ಯಕ್ರಮದ ತಯಾರಿಯಂತೂ ಚಿಕ್ಕ ಮದುವೆ ಮಾಡಿದ ಹಾಗೆ ಕೆಲಸ ನಿರ್ವಹಿಸಬೇಕಾಗ್ತದೆ ಆಕೆ.

ವಿದ್ಯಾಭ್ಯಾಸದ ನಂತರ ಮಕ್ಕಳನ್ನ ತನ್ನ ಕಾಲ ಮೇಲೆ ನಿಂತು ದುಡಿಯಲು ಬೆಳೆಸುವ ಪರಿಶ್ರಮ ಯಾರೂ ಮಾಡಲಾರರು. ನಂತರ ಮಕ್ಕಳ ಮದುವೆಯ ಸಂಭ್ರಮ ಮಕ್ಕಳಿಗೆ ಸರಿಹೊಂದುವ ಅವರ ಜೀವನದಲ್ಲಿ ಸಾರ್ಥಕತೆಯನ್ನು ಕೊಡುವ ಸರಿಯಾದ ಜೋಡಿಯನ್ನು ಹುಡುಕುವ ಕೆಲಸ ಆಕೆಯದು. ಎಲ್ಲಾ ನೆಂಟರಿಷ್ಟರನ್ನು ಒಗ್ಗೂಡಿಸಿ ಸ್ನೇಹಿತರನ್ನ ಕರೆಸಿ ಮದುವೆಯ ಸಂಭ್ರಮದ ಸಡಗರದಲ್ಲಿ ಮಿಂದು ಹೇಳ್ತಾಳೆ. ಇವೆಲ್ಲ ಸಾಧ್ಯ ಸ್ವಲ್ಪ ಆರ್ಥಿಕವಾಗಿ ಸಬಲರಾದರೆ, ಇಲ್ಲವಾದಲ್ಲಿ ಹಣಕಾಸಿನ ವಿಚಾರದಲ್ಲೂ ಆಕೆ ತೊಳ್ಳಾಡಬೇಕಾಗ್ತದೆ. ಕುಟುಂಬದ ನಿರ್ವಹಣೆಯ ಖರ್ಚಿನಲ್ಲೂ ಸಹ ತಾನು ಕೆಲಸ ಮಾಡಿ ಕೈ ಜೋಡಿಸಬೇಕು ಆಕೆ. ಮನೆ ಒಳಗೆ ಹೊರಗೆ ದುಡಿಯುವ ಮಹಿಳೆ, ಮನೆಗೆ ನಂದಾದೀಪ. ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿ ತಾನು ತನ್ನ ತವರನ್ನು ಬಿಟ್ಟು ಬಂದ ದುಃಖವನ್ನು ನೆನೆಯುತ್ತಾ ಹೆಣ್ಣು ಅಲುಬುತ್ತಾಳೆ. ಹೆಣ್ಣು ಮಾತ್ರ ತವರನ್ನು ಬಿಟ್ಟು ಬಂದು ಗಂಡನ ಮನೆಗೆ ಹೊಂದಿಕೊಂಡು ಸಾಗುವ ಗುಣ ಹೊಂದಿದ್ದಾಳೆ. ನಂತರ ಮೊಮ್ಮಕ್ಕಳ ಲಾಲನೆ ಪಾಲನೆ, ಅವರ ನಗುವಿನಲ್ಲಿ ತನ್ನ ಮಕ್ಕಳೊಂದಿಗೆ ಕಳೆದ ದಿನಗಳನ್ನು ನೆನೆಸುತ್ತಾ ತನ್ನ ಜೀವನ ಸಾಗಿಸ್ತಾಳೆ. ಒಳ್ಳೆಯ ಸೊಸೆ ಅಳಿಯ ಬಂದರೆ ಸರಿ, ಇಲ್ಲವಾದರೆ ಅದರಲ್ಲೂ ಹೊಂದಾಣಿಕೆ. ತನ್ನದೆಲ್ಲವನ್ನು ಅವರಿಗೆ ಬಿಟ್ಟು ತ್ಯಾಗಮಯಿಯಾಗುವ ಗಳಿಗೆ. ಇಷ್ಟೆಲ್ಲಾ ದುಳಿದ ತಾಯಿ ದೈಹಿಕವಾಗಿ ಬಳಲುತ್ತಾಳೆ. ಋತು ಬಂದ ನಿಲ್ಲುವ ದಿನಗಳು ಅವಳಿಗೆ ಬಹಳ ತೊಂದರೆ ಕೊಡ್ತವೆ. ತನಗೆ ತಾನೇ ಸಾಟಿ ಎಂದು ಜೀವನವನ್ನ ಕೆಚ್ಚದೆಯಿಂದ ಮುಂದುವರಿಸುತ್ತಾ ಗಂಡನ ಆರೋಗ್ಯದ ಕಾಳಜಿಯನ್ನು ಅವಳು ನೋಡ್ಕೋತಾಳೆ. ವೃತ್ತಿ ಜೀವನವನ್ನು ನಡೆಸುವ ಮಹಿಳೆಗೆ ತಾಯಿಗೆ ಎರಡು ಜವಾಬ್ದಾರಿಗಳು ತನ್ನ ಹೆಗಲ ಮೇಲೆ, ಸಂಸಾರ ಮತ್ತು ವೃತ್ತಿ ಜೀವನ ಎರಡನ್ನೂ ನೊಗದಂತೆ ಹೊತ್ತು ಸಾಕ್ತಾಳೆ. ತಾನು ಯಾರಿಗೂ ಕಡಿಮೆ ಇಲ್ಲ ಎಂದು ವೃತ್ತಿ ಜೀವನದಲ್ಲೂ ತನ್ನ ಮೇಲುಗೈ ಸಾಧಿಸ್ತಾಳೆ ಮಹಿಳೆ. ನಂತರ ವೃದ್ಧಾಪ್ಯದ ಅಣ್ಣಾದ ಜೀವನದಲ್ಲಿ ಸ್ವಲ್ಪ ತನಗಾಗಿ ಸಮಯ ಸಿಗಬಹುದು ಅಥವಾ ಸಿಗದೇ ಇರಬಹುದು. ತನ್ನ ಕುಟುಂಬದ ಸಂತೋಷವೇ ತನ್ನ ಸಂತೋಷ ಎಂದು ಸಾಗುವ ತಾಯಿಗೆ ಕೋಟಿ ಪ್ರಣಾಮಗಳು. ದೇವರನ್ನು ಕಾಣದ ನಾವು ತಾಯಿಯಲ್ಲೇ ನಮ್ಮ ದೇವರನ್ನು ಕಾಣೋಣ ಅಲ್ಲವೇ? ಮಾತೃದೇವೋ ಭವ. ಅಮ್ಮ, ಐ ಲವ್ ಯು. ನಿನಗೆ ನನ್ನ ಮನದಾಳದಿಂದ ದೊಡ್ಡ ಸಲಾಂ. ನಿನ್ನಂತೆ ಆಗದಿದ್ದರೂ ನಿನ್ನಯ ಒಂದು ಭಾಗದ ಜೀವನವನ್ನು ನಾನು ಅಳವಡಿಸ್ಕೊಂಡ್ರೆ ನನಗೆ ಅದೇ ಸಾಕು, ಅದೇ ಸಾರ್ಥಕತೆ. ಅಮ್ಮ, ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತ

ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು. ಅಮ್ಮನ ಹೆಸರಿನಲ್ಲಿ 108 ಸಮಾನಾರ್ಥಕ ಪದಗಳಿವೆ. ಬೇರೆ ಬೇರೆ ರೀತಿಯಲ್ಲಿ ಅಮ್ಮನ ಸಂಬೋಧಿಸ್ತಾರೆ. ಅಮ್ಮ ಸಾಮಾನ್ಯವಾಗಿ ಎಲ್ಲರೂ ಕರೆಯುವ ಪದ. ತಾಯಿ ಸ್ವಲ್ಪ ಫಾರ್ಮಲ್ ಆಗಿ ಎಮೋಷ್ನಲ್ ಆಗಿ ಕರೀತಾರೆ. ಅವ್ವ ಕೊಲೋಕಿಯಲ್ ಕನ್ನಡ, ರೂರಲ್ ಕನ್ನಡ, ಗ್ರಾಮೀಣ ಪ್ರದೇಶದಲ್ಲಿ ಅವ್ವ ಅಂತ ಅಮ್ಮನ ಸಂಬೋಧಿಸ್ತಾರೆ. ಅಬ್ಬೆ ಇದು ಓಲ್ಡ್ ಟ್ರೆಡಿಷನಲ್ಲಿ ಕರೀತಾರೆ, ಅಂದರೆ ಹಳೆಗನ್ನಡದಲ್ಲಿ ಸಾಹಿತ್ಯದಲ್ಲಿ ತಾಯಿಗೆ ಅಬ್ಬೆ ಅಂತ ಕರೀತಾರೆ. ತುಂಬ ರೆಸ್ಪೆಕ್ಟಾಗಿ ತುಂಬ ಗೌರವ ಕೊಡುತ್ತಾ ಮಾತೆ ಅಂತ ತಾಯಿನ ಕರೀತಾರೆ. ಜನನಿ ಇದು ಸಾಹಿತ್ಯದಲ್ಲಿ ಲಿಟ್ರೇಚರಲ್ಲಿ ಕರೀತಾರೆ. ಆಯಿ ಈ ಪದವನ್ನು ನಾರ್ತ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೈಡ್ ಆಯಿ ಅಂತ ತಾಯಿನ ಕರೀತಾರೆ. ತಮಿಳಿನಲ್ಲಿ ಅಮ್ಮ, ತೆಲುಗಿನಲ್ಲಿ ತಲ್ಲಿ, ಕನ್ನಡ ಮಲಯಾಳಂನಲ್ಲಿ ಅಮ್ಮ, ಹಿಂದಿನಲ್ಲಿ ಮಾ ಮಾತಾ, ಮರಾಠಿಲಿ ಆಯಿ, ಬೆಂಗಾಳಿಲಿ ಮಾ, ಗುಜರಾತಿಲಿ ಮಾ ಬಾ, ಪಂಜಾಬಿಲಿ ಬೇಬೆ, ಉರ್ದುನಲ್ಲಿ ಅಮ್ಮಿ ಮಾ, ಒಡಿಯಾದಲ್ಲಿ ಮಾ ಬೋ, ಅಸ್ಸಾಮೀಸ್ನಲ್ಲಿ ಆಯಿ ಮಾ, ಕೊಂಕಣಿಯಲ್ಲಿ ಅಮ್ಮ, ಭೋಜ್ಪುರಿ ಲ್ಯಾಂಗ್ವೇಜ್ನಲ್ಲಿ ಮಾಯಿ. ಈ ಥರ ತಾಯಿಯನ್ನು ಕರೀತಾರೆ. ತಾಯಿ ತಂದೆ ಮಾತ್ರ ಯಾವ ಜಲಸ್ಸು ಅಸೂಯೆ ಈರ್ಷೆ ಇಲ್ಲದೆ ಸ್ವಾರ್ಥವಿಲ್ಲದೆ ಮಕ್ಕಳ ಏಳಿಗೆಯನ್ನು ಅವರ ಬೆಳವಣಿಗೆಯನ್ನು ಕಣ್ತುಂಬ ನೋಡಿ ಸಂತೋಷಪಟ್ಟು ಹರಸ್ತಾರೆ. ಮಕ್ಕಳು ತಪ್ಪು ಮಾಡಿ ಅವರನ್ನು ನೋಡಿಕೊಳ್ಳದಿದ್ದರೂ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸುವ ಜೀವ ಅವರು. ಒಂದು ಸಲ ಸುಧಾಮೂರ್ತಿಯವರು, ಅಂದರೆ ಇನ್ಫೋಸಿಸ್ ಫೌಂಡರು ಸುಧಾಮೂರ್ತಿಯವರು, ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿದರು, ಅವರ ಫೌಂಡೇಶನ್ ವತಿಯಿಂದ, ಅಂದರೆ ಒಂದು ಅನಾಥಾಶ್ರಮ ನಡೆಸ್ತಾರೆ ಅವರು, ಕೆಲವರು ಮಕ್ಕಳು ತಮ್ಮ ತಂದೆ ತಾಯಿಯನ್ನು ತಮ್ಮ ತಂದೆ ತಾಯಿನೇ ಅಲ್ಲ ಅಂತ ಹೇಳಿ ಯಾರೋ ಅನಾಥರು ಅಂತ ಹೇಳಿ ತಂದು ಸೇರಿಸ್ಬಿಡ್ತಾರಂತೆ. ಆದರೂ ಸಹ ಅವರ ಕೊನೆಯ ದಿನಗಳಲ್ಲಿ ಮಕ್ಕಳನ್ನು ಅವರು ತಂದೆ ತಾಯಿಗಳು ಕರೆಸಿ ಅವರ ಹತ್ರ ಇರೋಕ್ಕೆ ಸ್ವಲ್ಪ ಹಣವನ್ನು ತಂದೆ ತಾಯಿಗಳು ಮಕ್ಕಳಿಗೆ ಕೊಟ್ಟು ಅವ್ರನ್ನ ಹರಿಸಿ ಕಳಿಸ್ತಾರಂತೆ. ಇದನ್ನು ಕೇಳಿ ಸೋಜಿಗೆ ಆಯಿತು. ಮಕ್ಕಳು ಅವರಿಗೆ ಕೆಡಕನ್ನು ಬಯಸಿದ್ರೂ ತಂದೆ ತಾಯಿಗಳು ಅವರಿಗೆ ಆಶೀರ್ವಾದ ಮಾಡೇ ಕಳಿಸಿರ್ತಾರೆ. ಕೃಷ್ಣನು ತಾಯಿಯೊಂದಿಗೆ ಒಂದು ಹೇಳುವಂಥ ಹಾಡು, ಗುಮ್ಮನ ಕರೆಯದಿರೇ ಅಮ್ಮ ನೀನು ಗುಮ್ಮನ.

ಬರುವುದಿಲ್ಲ ಗುಮ್ಮನ ಕರೆಯದಿರಿ ಅಮ್ಮ ನೀನು ಗುಮ್ಮನ ಕರೆಯದಿರಿ. ಮತ್ತೆ ಒಂದು ಹಾಡು, ತಾಯಿನ ನಗಿಸ್ತಾ ತಾವು ನಗ್ತಾ ಮಕ್ಕಳು ಹೆಮ್ಮೆ ಪಡುವಂತಹ ಒಂದು ಹಾಡು ಇದು. ಕೆಲವು ಚಿತ್ರಗೀತೆಗಳ ಹಾಡುಗಳನ್ನ ನಾನು ಹೆಕ್ಕಿ ತೆಗೆದಿದ್ದೇನೆ. ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ, ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ, ಸಿಡುಕದೆ ನಿನ್ನ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ, ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ, ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ. ಮತ್ತು ಇದು ಒಂದು ಇಂಗ್ಲಿಷ್ ಮತ್ತು ಕನ್ನಡ ಎರಡು ಮಿಕ್ಸ್ ಆಗಿ ಇರುವಂಥ ಒಂದು ಸಿನಿಮಾದ ಎರಡು ಸಾಲುಗಳು ಹಾಡು. ಈ ತಾಯಿಯ ಹಾರ್ಟು ಆ ಮೌಂಟ್ ಎವರೆಸ್ಟು, ಆ ಶಿಖರದ ಹೈಟು ತಿಳಿದವರೆಷ್ಟು, ಕೈ ತುತ್ತು ಕೊಟ್ಟೊಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ ಯಾವತ್ತು ಕಾಯೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸನ್ ಇಂಡಿಯಾ, ಬಾಯಿಗೆ ತುತ್ತಿಟ್ಟು ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ, ಕೈ ತುತ್ತು ಕೊಟ್ಟೊಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ ಕೈ ತುತ್ತು ಕೊಟ್ಟೊಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಮತ್ತೆ ತಾಯಿಗೆ ನಮ್ಮದ ಎಲ್ಲ ನಾವೆಲ್ಲ ಸೇರಿ ಒಂದು ಹಾರೈಸುವ ಈ ಹಾಡಿನ ಮುಖಾಂತರ. ಅಮ್ಮ

ಈ ಮನೆ ಬೆಳಕಾಗಿ ಅಮ್ಮ ನೀನು ನಮಗಾಗಿ ಸಾವಿರ ವರು

ಚೆನ್ನಾಗಿ. ಎಲ್ಲ ತಾಯಂದಿರಿಗೂ ಮತ್ತೆ ನನ್ನ ತಾಯಿಗೂ ಸ್ಪೆಷಲ್ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ತಾಯಂದಿರ ದಿನದ ಮಾತುಕತೆಯನ್ನು ಮುಗಿಸುವ ಧನ್ಯವಾದಗಳು.

ಇದುವರೆಗೂ ಪ್ರಸಾರವಾಯಿತು ವಿಶ್ವ ತಾಯಂದಿರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ಬುತ್ತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡವರು ಡಾಕ್ಟರ್ ಡಿಎಂ ಚೇತನಾ ಅವರು. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ ವೇಣುಧ್ವನಿ 90.4 FM. ನಮಸ್ಕಾರ.

0: 7760477279 or visit our site office at Ambika Platinum to book your dream flat. Ambika, one life, one care. It is the biggest lifestyle statement in town.
1: KLE, Dr. Prabhakar Kore Aspatriya, KLE Fertility Center, Belagavi. State of the art IVF facility on the air. Reproductive medicine, clinical embryology, andrology, endoscopy, exclusive OPD, 3D laparoscopy, hago hysteroscopy. Yella Sevigala Chatege Nurita Tadya Vaidira Tanda, KLE IVF Center, Belagavi, Lilabhya. Hachina Mahitigagi, Samparkisi, KLE Fertility Center, Belagavi. OPD number 97, Sharavati. Second floor, KLE, Dr. Prabhakar Kore. ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ನೆಹರು ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777 ಎಕ್ಸ್ಟೆನ್ಷನ್ 1530.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಹುನ್ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತೆಯವರಿಗೆ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆಯ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ ಎನ್ಐಆರ್ಎಫ್ ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ. ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರ 0312471399 ಆಣಿ 9740639702. ವೆಬ್ಸೈಟ್ ಆಹೆ

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ, ಇದು 90.4 FM. KLE ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತ್ ಎಂ ಗಾಣಗೇರ್, ಪ್ರಾಧ್ಯಾಪಕರು, ತೋಟಗಾರಿಕಾ ವಿಸ್ತರಣಾ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇವರು ತೋಟಗಾರಿಕಾ ಬೆಳೆಯ ಪ್ರಾಮುಖ್ಯತೆಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ.
1: ರೈತ ಬಂಧುವರಿಗೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಪರವಾಗಿ ನಾನು ಡಾಕ್ಟರ್ ವಸಂತ ಎಂ ಗಾಣಗೇರ್, ಪ್ರಾಧ್ಯಾಪಕರು, ತೋಟಗಾರಿಕೆ ವಿಸ್ತರಣಾ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ, ವಿಶೇಷವಾಗಿ ಕರ್ನಾಟಕದಲ್ಲಿ ಏಕೈಕ ಮೊಟ್ಟ ಮೊದಲನೆಯದು ತೋಟಗಾರಿಕಾ ವಿಶ್ವವಿದ್ಯಾಲಯ ಪ್ರಾರಂಭವಾಗಿದ್ದು ಕರ್ನಾಟಕದ ರೈತ ಬಾಂಧವರಿಗೆ ಒಂದು ಕಾಮಧೇನು ಅಂತ ಹೇಳಿದರೆ ತಪ್ಪಾಗಲಾರದು. 2009 ನವೆಂಬರ್ 22 ಬಾಗಲಕೋಟೆ ಜಿಲ್ಲೆಯ ಅಲ್ಲಿ 300 ಎಕರೆ ಪ್ರದೇಶದಲ್ಲಿ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆಗೊಂಡು ಕರ್ನಾಟಕದ ಅಂದಿನ ಸರ್ಕಾರದ ಒಂದು ಸಹಾಯದೊಂದಿಗೆ ಇವತ್ತು ಕರ್ನಾಟಕದಾದ್ಯಂತ ಅನೇಕ ಸಂಶೋಧನೆ, ವಿಸ್ತರಣೆ ಹಾಗೂ ಬೋಧನೆಯೊಂದಿಗೆ ಇವತ್ತು ಪ್ರಾರಂಭ ಮಾಡಿದೆ. ಮೂಲಭೂತವಾಗಿ ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ರೈತರಿಗೆ ವರದಾನ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂದರೆ ಕೃಷಿ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಕೃಷಿಯೇತರ ಚಟುವಟಿಕೆಗಳೊಂದಿಗೆ ತೋಟಗಾರಿಕೆ ಪ್ರಾಮುಖ್ಯತೆ ಪಡೆದಂಥದ್ದು. ಯಾಕಂದರೆ ಆರ್ಥಿಕವಾಗಿ ರೈತರಿಗೆ ಲಾಭ ಕೊಡ್ತಕ್ಕಂಥ ಒಂದು ಉದ್ಯಮಿ ಅಂದರೆ ಈ ತೋಟಗಾರಿಕಾ ಬೆಳೆಗಳಂತ ಹೇಳ್ಬೋದು. ತಾವೆಲ್ಲ ಕೇಳ್ಬೋದು, ತೋಟಗಾರಿಕಾ ಬೆಳೆಗಳಂದ ತಕ್ಷಣ ನಾವು ಬರೋದು ಬರೀ ಹಣ್ಣು ಮತ್ತು ಕಾಯಿಪಲ್ಲೆ ಅಂತ ಹೇಳ್ಬೋದು. ಆದರೆ ಇವತ್ತು ಏನಾಗಿದೆಯಪ್ಪ ಅಂತಂದರೆ ಇದಕ್ಕೆ ಒಂದು ತನ್ನದೇ ಆದ ವಿಭಿನ್ನವಾದ ಅನೇಕ ಕ್ಷೇತ್ರಗಳನ್ನೊಳಗೊಂಡಂಥ ಆರ್ಥಿಕ ಕ್ಷೇತ್ರಪ್ಪ ಅಂದರೆ ತೋಟಗಾರಿಕೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಮಲೆನಾಡು ಪ್ರದೇಶ ಕರ್ನಾಟಕದಲ್ಲಿರ್ತಕ್ಕಂಥ ವಿವಿಧ ವಲಯಗಳನ್ನು ಅವಲೋಕನ ಮಾಡಿದಾಗ ಎಲ್ಲ ವಲಯಗಳನ್ನು ಬೀದರ್ನಿಂದ ಹಿಡಿದು ಕೋಲಾರದವ್ರಿಗಿರ್ತಕ್ಕಂಥ ಎಲ್ಲ ವಲಯಗಳನ್ನು ಆಧರಿಸಿ ತೋಟಗಾರಿಕಾ ವಿಶ್ವವಿದ್ಯಾಲಯದು ತನ್ನದೇ ಆದ ಸಂಶೋಧನೆಯನ್ನು ಕೈಗೊಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ ನಮ್ಮ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ 9 ಮಹಾವಿದ್ಯಾಲಯಗಳು ಇವತ್ತು ಪ್ರಾರಂಭವಾಗಿವೆ. ಆ ಮಹಾವಿದ್ಯಾಲಯಗಳು ಬೀದರ್ದಲ್ಲಿದೆ. ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯ, ಶಿರ್ಸಿ ತೋಟಗಾರಿಕೆ ಮಹಾವಿದ್ಯಾಲಯ, ಕೊಪ್ಪಳ ತೋಟಗಾರಿಕೆ ಮಹಾವಿದ್ಯಾಲಯ, ತೋಟಗಾರಿಕಾ ವಿದ್ಯಾಲಯ ಬಾಗಲಕೋಟೆ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾಮಿ, ಹಾಗೆ ಕೋಲಾರದಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯ, ಮೈಸೂರದಲ್ಲಿರ್ತಕ್ಕಂಥ ತೋಟಗಾರಿಕಾ ವಿದ್ಯಾಲಯ, ಬೆಂಗಳೂರದಲ್ಲಿ ಇರ್ತಕ್ಕಂಥ ತೋಟಗಾರಿಕಾ ವಿದ್ಯಾಲಯ, ಇದರ ಜೊತೆಗೆ ದೇವಿ ಹೊಸೂರು ಅಂತಕ್ಕಂಥ ಒಂದು ಊರಲ್ಲಿ ಸಹಿತ ಇವತ್ತು ಚೆಫ್ಟ್ ಅಂತಕ್ಕಂಥದ್ದು, ಅದನ್ನು ಸಹಿತ ಇವತ್ತು ನಮ್ಮ ಕಾಲೇಜು ಫುಡ್ ಆ್ಯಂಡ್ ಟೆಕ್ನಾಲಜಿ ಅಂಥೇಳಿ ಒಂದು ಹೊಸ ಮಹಾವಿದ್ಯಾಲಯ ಪ್ರಾರಂಭವಾಗಿದೆ. ಉದ್ದೇಶ ಅಂದರೆ ಪ್ರತಿಯೊಬ್ಬ ಪಿ ಯು ಸಿ ಸೈನ್ಸ್ ಮುಗಿದ ಮೇಲೆ ಆ ವಿದ್ಯಾರ್ಥಿಗಳನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ ಮೇಲೆ, ಅವರು ಸಿ ಟಿ ಎಕ್ಸಾಮಿನೇಷನ್ ಪಡೆದ ಮೇಲೆ ಈ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪದವಿಗೆ ಇವತ್ತು ಪ್ರವೇಶ ಪಡೆದ ಮೇಲೆ 4 ವರ್ಷದ ಕೋರ್ಸ್ ಆದಮೇಲೆ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಲಿಕ್ಕೆ ಬಹಳಷ್ಟು ಅವಕಾಶವಿದೆ. ಈ ತೋಟಗಾರಿಕಾ ಬೆಳೆಗಳಲ್ಲಿ ಅನೇಕ ವಿವಿಧ ಕ್ಷೇತ್ರಗಳನ್ನ ನಾವು ನೋಡ್ಬೋದು. ಮೊದಲನೇದಾಗಿ ಹಣ್ಣು ಕ್ಷೇತ್ರ ಅಂತ ಹೇಳ್ಬಿಟ್ಟು ಹಣ್ಣು ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ, ತರಕಾರಿ ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ, ಹಾಗೆ ಹೂವು ಮತ್ತು ಪುಷ್ಪೋದ್ಯಮ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅಂತ ಹೇಳ್ಬೋದು, ಹಾಗೆ ಈ ಒಂದು ಕೊಯ್ಲತ್ರ ತಂತ್ರಜ್ಞಾನ ಅಂತ ಹೇಳ್ಬೋದು. ಅದರ ಜೊತೆ ಬಹಳ ಮುಖ್ಯ ಅಂತ ಪಡೆದಂಥ ಈ ಸಾಂಬಾರ್ ದಿನಸಿಗಳು, ಆಮೇಲೆ ಮೆಡಿಸಿನಲ್ ಅರೋಮೆಟಿಕ್ ಅಂತಕ್ಕಂಥದ್ದು ಸುವಾಸನೆ ಇರ್ತಕ್ಕಂಥ ಸಾಂಬಾರ್ ಮತ್ತು ವೈದ್ಯಕೀಯ ಸಂಬಂಧಪಡ್ತಕ್ಕಂಥ ಬೆಳೆಗಳನ್ನ ಅವಲೋಕ ಮಾಡ್ತಕ್ಕಂಥ ಸಂಶೋಧನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಇದರ ಜೊತೆ ವಿವಿಧ ಒಂದು ವಿಜ್ಞಾನಗಳು ಸಹಿತ ಒಳಗೊಂಡು ಈ ಕ್ಷೇತ್ರವೇ ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ಇವತ್ತು ಬಹಳ ಪ್ರಾಮುಖ್ಯತೆ ಪಡೆದಿದೆ. ರೈತ ಬಾಂಧವರಿಗೆ ಈ ವಿಶ್ವವಿದ್ಯಾಲಯದಿಂದ ಆರ್ಥಿಕವಾಗಿ ಬಹಳಷ್ಟು ಲಾಭ ಆಗ್ತಾ ಇದೆ. ಯಾಕಂದರೆ ಕರ್ನಾಟಕದ ಇರ್ತಕ್ಕಂಥ ಒಂದು ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ತೆಗೆದುಕೊಂಡಾದರೆ, ಉದಾಹರಣೆ ಕೊಟ್ಟು ಹೇಳಬೇಕಪ್ಪ ಅಂತಂದರೆ ಇವತ್ತು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ನಾವು ತಗೊಂಡ್ರೆ ಈ ರಾಯಚೂರು, ಗಂಗಾವತಿ, ಕೊಪ್ಪಳ, ಹೊಸಪೇಟೆಯಿಂದ ಬರ್ತಕ್ಕಂಥ ಎಲ್ಲ ಒಂದು ನೀರಾವರಿ ಅಚ್ಚುಕಟ್ಟು ಪ್ರದೇಶ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಅಂತ ಹೇಳ್ಬೋದು. ಇನ್ನು ಬಾಗಲಕೋಟೆ ಜಿಲ್ಲೆಯನ್ನು ನಾವು ತೆಗೆದುಕೊಂಡು ಹೇಳಬೇಕಂದ್ರೆ ಮಲಪ್ರಭಾ ಮತ್ತು ಘಟಪ್ರಭಾ ಕೃಷ್ಣಾ ಅಂತ ಹೇಳ್ಬೋದು. ಬೆಳಗಾವಿ ಸಹಿತ ಇವತ್ತು ಅದೇ ಒಂದು ನದಿಗೆ ಸಂಬಂಧಪಟ್ಟಂಥ ನೀರಾವರಿ ಪ್ರದೇಶ ಇವತ್ತು ಬರ್ತಾ ಇದೆ. ಈ ಒಂದು ನೀರಾವರಿ ಪ್ರದೇಶಗಳಲ್ಲಿ ಇವತ್ತು ಮಂಡ್ಯ, ಮೈಸೂರು ತಗೊಂಡ್ರೆ, ಮತ್ತು ನಾನು ಹೇಳಿದ್ನಲ್ಲ ಗಂಗಾವತಿಯಲ್ಲಿ ತಗೊಂಡ್ರೆ, ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಒಂದೇ ಏಕಮುಖ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಎಷ್ಟು ನೀರನ್ನು ನಾವಿವತ್ತು ಪೋಲು ಮಾಡ್ತಾಯಿದ್ರಪ್ಪ ರೈತ ಬಾಂಧವರಂದರೆ, ಒಂದು ವರ್ಷಕ್ಕಲ್ಲಿ ಆಗ್ತಕ್ಕಂಥ ನೀರು ಇವತ್ತು 6 ತಿಂಗಳಿಗೆ ಬಂದು ಒದಗಿದೆ. ಯಾಕಪ್ಪ ಅಂತಂದರೆ, ಅಸಮರ್ಪಕವಾದ ಅವೈಜ್ಞಾನಿಕವಾಗಿ ಬೆಳೀಲಾರ್ದಂಥ ಬೆಳೆಗಳನ್ನು ಬೆಳೆದು ಅದಕ್ಕೆ ಎಷ್ಟು ನೀರು ಕೊಡಬೇಕಾಗಿತ್ತು ಅಷ್ಟು ನೀರು ಕೊಡದೆ ಪೂರೈಸದೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನೀರು ಕೊಟ್ಟು ಭೂಮಿಯನ್ನು ಇವತ್ತು ನಮ್ಮ ರೈತ ಬಾಂಧವರು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನೋಡಿದಾಗ ಈ ಸವಳು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗೆ ಸಹಿತ ನಮ್ಮ ಕೃಷ್ಣಾ, ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳಲ್ಲಿರ್ತಕ್ಕಂಥ ಭೂಮಿಗೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರ್ತಕ್ಕಂಥ ನೀರಾವರಿ ಪ್ರದೇಶದಲ್ಲಿ ಸಹಿತ ಕಬ್ಬು ಏಕಮುಖ ಬೆಳೆಯಾಗಿದೆ. ಇದರಿಂದ ರೈತರು ಬಹಳಷ್ಟು ಮಣ್ಣನ್ನು, ಸಾವಯವ ಪದಾರ್ಥ ಇರ್ತಕ್ಕಂಥ ಮಣ್ಣನ್ನು ಇವತ್ತು ತಮ್ಮಿಂದ ತಾವೇ ದೂರ ಮಾಡ್ತಾ ಇದ್ದಾರೆ. ಯಾಕಂದರೆ ಅನೇಕ ದುಷ್ಟಪರಿಮಾಣಗಳು ಇವತ್ತು ಕಬ್ಬು ಬೆಳೆಯಿಂದ ಆಗ್ತಾ ಇದ್ದಾವೆ. ಲಾಭ ಒಂದು ಕಡೆ ರೈತ ನಿರೀಕ್ಷೆ ಮಾಡಿದರೆ, ಇನ್ನೊಂದು ಕಡೆ ನೈಸರ್ಗಿಕ ಇರ್ತಕ್ಕಂಥ ಮಣ್ಣನ್ನು ಅವನು ಕಳೆದುಕೊಳ್ತಾ ಇದ್ದಾನೆ. ಇದು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಇವತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಬೋಧನೆ ಅಂತ ಹೇಳಿದ್ವಿ, ಇನ್ನೊಂದು ಸಂಶೋಧನೆ ಮತ್ತು ವಿಸ್ತರಣೆ. ಇವು ಬಹಳ ಪ್ರಾಮುಖ್ಯತೆ ಪಡ್ತಕ್ಕಂಥ ಕ್ಷೇತ್ರ. ಯಾವುದೇ ರೈತರು ಇವತ್ತು ವಿಶ್ವವಿದ್ಯಾಲಯಕ್ಕೆ ಬಂದರೆ ಅವನು ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ತನಗೆ ಇಷ್ಟ ಇದೆಯೋ ಆ ಬೆಳೀಲಿಕ್ಕೆ ಆ ವಾತಾವರಣ ಹೊಂದಿಕೊಂಡು ಆ ಮಣ್ಣಿಗೆ ಅನುಗುಣವಾಗಿ ಇವತ್ತು ಬೆಳೆಗಳನ್ನು ಬೆಳೀಲಿಕ್ಕೆ ಒಂದು ಸೂಕ್ತವಾದ ತಾಂತ್ರಿಕ ಸಲಹೆಯನ್ನು ಇವತ್ತು ವಿಜ್ಞಾನ ಮಿತ್ರರಿಗೆ ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಇವತ್ತು ನಾವು ಹೇಳಬೇಕಪ್ಪ ಅಂತಂದರೆ, ಸಂಶೋಧನೆ ಕಳೆದ ಒಂದು 15 ವರ್ಷಗಳಿಂದ ವಿಶ್ವವಿದ್ಯಾಲಯ ಸತತವಾಗಿ ಪರಿಶ್ರಮ ಪಟ್ಟು ಅನೇಕ ತಳಿಗಳನ್ನು ಇವತ್ತು ಕಂಡುಹಿಡಿದೆ. ಹಣ್ಣಿನಲ್ಲಿ ಇವತ್ತು ಅನೇಕ ಆವಿಷ್ಕಾರಗಳನ್ನು ಮಾಡಿ ಹೊಸ ತಂತ್ರಜ್ಞಾನಗಳನ್ನು ಬೆಳೆಸಿದೆ. ತರಕಾರಿಯಲ್ಲಿ ಸಹಿತ ಅನೇಕ ಇವತ್ತು ಮೆಣಸಿನಕಾಯಿ ಇರ್ಬೋದು, ಆಮೇಲೆ ನುಗ್ಗಿಕಾಯಿ ಇರ್ಬೋದು, ಆಮೇಲೆ ಕ್ಯಾಪ್ಸಿಕಮ್ ಅಂತ ಇರ್ಬೋದು, ಅನೇಕ ತರಕಾರಿಗಳು ಇವತ್ತು ಬೆಳೆದು ಅವನ ರೈತರಿಗೆ ಮುಟ್ಟು ಅಂತ ಹೇಳಿ ಮಾಡಿದ್ದಾರೆ. ಬೀಜೋತ್ಪಾದನೆ ಸಹಿತ ಇವತ್ತು ಕೈಗೊಂಡಿದ್ದಾರೆ. ಇವತ್ತು ಉಳ್ಳಾಗಡ್ಡಿ ಬೀಜ ನಮ್ಮ ರೈತರಿಗೆ ಅರ್ಕಾಕಲ್ ಅಂತಕ್ಕಂಥ ಬೀಜೋತ್ಪಾದನೆ ಮಾಡಿ ರೈತರಿಗೆ ಇವತ್ತು ಅವರು ನೀಡ್ತಾ ಇದ್ದಾರೆ. ಇದು ಒಂದು ಸಾಧನೆ ಅಂತ ಹೇಳ್ಬೋದು. ಇನ್ನು ರೈತರಿಗೆ ತಮ್ಮದೇ ಆದ ನರ್ಸರಿಗಳನ್ನು ಇವತ್ತೇನು 9 ಮಹಾವಿದ್ಯಾಲಯ ಅಡಿಯಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ನರ್ಸರಿಗಳನ್ನು ಮಾಡಿ ಲಾಲನೆ ಪಾಲನೆ ಪೋಷಣೆ ಮಾಡಿ ಬಹಳ ಸದೃಢವಾದ ವಿವಿಧ ಹಣ್ಣುಗಳ, ತರಕಾರಿಗಳ ಮತ್ತು ಈ ಪ್ಲಾಂಟೇಷನ್ ಸಂಬಂಧಪಟ್ಟಂಥ ಪ್ರತಿಯೊಂದು ಉತ್ಕೃಷ್ಟವಾದ ಗಿಡಗಳನ್ನು ರೈತರಿಗೆ ಅವರು ಯೋಗ್ಯ ಬೆಲೆಗೆ ನೀಡ್ತಾ ಇದ್ದಾರೆ. ಇದರಿಂದ ರೋಗ ರಹಿತವಾದಂಥ ಮತ್ತು ಪ್ರಾಮಾಣಿಕ ಇರ್ತಕ್ಕಂಥ ಕೆಲವು ಹಣ್ಣಿನ ಬೆಳೆಗಳ ಸಸಿಗಳನ್ನು ಇವತ್ತು ಸಸ್ಯಾಭಿವೃದ್ಧಿ ವಿಧಾನದಿಂದ ಮಾಡಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರೈತರಲ್ಲಿ ಇವತ್ತು ನಮ್ಮ ನಾಡು ಇರ್ತಕ್ಕಂಥ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಮತ್ತು ಬೆಳಗಾವಿಯಲ್ಲಿ ಇವತ್ತು ಬಹಳವಾಗಿ ಈ ಒಂದು ತೋಟಗಾರಿಕಾ ಕ್ಷೇತ್ರ ದಿನೇ ಹೆಚ್ಚಾಗ್ತಾ ಇದೆ. ಯಾಕಪ್ಪ ಅಂತಂದರೆ, ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಬೇಕಾದ ಬೆಳೆಗಳನ್ನು ಬೆಳೆಯಲಿಕ್ಕೆ ಒಂದು ವಿಫಲವಾದ ಅವಕಾಶವಿದೆ. ಈ ನಿಟ್ಟಿನಲ್ಲಿ ರೈತರು ಕಾರ್ಯಪ್ರವೃತ್ತರಾಗಿ ಇವತ್ತು ವಿವಿಧ ತೋಟಗಾರಿಕಾ ಬೆಳೆಗಳನ್ನು ತಮ್ಮ ಹೊಲದಲ್ಲಿ ಬೆಳೀತಾ ಇದ್ದಾರೆ. ಇತ್ತಿತ್ತಲಾಗಿ ನಮ್ಮ ಬಾಗಲಕೋಟೆಯಲ್ಲಿ ಈ ಕಬ್ಬಿನ ಜೊತೆ ಅಂತರ ಬೆಳೆಗಳಾಗಿ ಅನೇಕ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಮತ್ತು ಮಾವು ಸಹಿತ ಇವತ್ತು ದಾಪುಗಳು ಹಾಕ್ತಾ ಇದೆ. ಅದರಂತೆ ಇವತ್ತು ಅಂಗಾಂಶ ಬಾಳೆ ಸಹಿತ ಜಾಸ್ತಿ ಒಂದು ಅಧಿಕ ಪ್ರಮಾಣದಲ್ಲಿ ಇವತ್ತು ರೈತ ಬಾಂಧವರು ವಿಸ್ತರಣೆಯಲ್ಲಿ ಬೆಳೀತಾ ಇದ್ದಾರೆ. ಹಾಗೆ ಪಪ್ಪಾಯಿಯನ್ನು ಬೆಳೀತಾ ಇದ್ದಾರೆ. ಈಗ ಯೋಗ್ಯ ರೀತಿಯಲ್ಲಿ ಒಂದು ತಂತ್ರಜ್ಞಾನ ಪಡೆದು ರೈತರು ಇವತ್ತು ಮುಂದೆ ಹೋಗ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಭಾಳ ಮುಖ್ಯಪ್ಪ ಅಂತಂದರೆ, ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಮುಖ್ಯ ಆವರಣದಲ್ಲಿ ಸಹಿತ ಯಾರಾದರೂ ರೈತರು ಸಲಹೆಗಳನ್ನು ಪಡ್ಕೋಬೇಕಾತಂದರೆ ವಿಸ್ತರಣಾ ನಿರ್ದೇಶನಕ್ಕೆ ಬಂದರೆ ನಾವು ಅದಕ್ಕೆ ಯೋಗ್ಯವಾದ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಂತ ಒಂದು ವೈಜ್ಞಾನಿಕ ಸಲಹೆಯನ್ನು ನಾವು ಕೊಡಲಿಕ್ಕೆ ಸಿದ್ಧರಿದ್ದೀವಿ. ಜೊತೆಗೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಅವರಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಮಣ್ಣನ್ನು ಯಾವತ್ತು ಒಂದು ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕಾದ್ರೆ ಮೊಟ್ಟ ಮೊದಲನಾಗಿ ಸಮೀಕ್ಷೆ ಮಾಡಿ ಆ ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳ ಮೇಲೆ ಅವರಿರ್ತಕ್ಕಂಥ ಬಾವಿಯಾಗಲಿ ಅಥವಾ ಬೋರ್ವೆಲ್ ಆಗಲಿ ಅವುಗಳಿರ್ತಕ್ಕಂಥ ಒಂದು ಗುಣಧರ್ಮಕ್ಕೆ ತಕ್ಕಂತೆ ನೀರನ್ನು ನಮ್ಮ ವಿಶ್ವವಿದ್ಯಾಲಯದ ಒಂದು ಲ್ಯಾಬೊರೇಟರಿಯಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿ ಕೊಡ್ತಾ ಇದ್ದೇವೆ. ಆ ಟೆಸ್ಟಿನ ವರದಿಯ ಮೇಲೆ ರೈತ ಬಾಂಧವರು ಸೂಕ್ತವಾದ ತರಕಾರಿ ಬೆಳೆಗಳನ್ನಾಗಲಿ ಅಥವಾ ಹಣ್ಣಿನ ಬೆಳೆಗಳಾಗಲಿ ಅಥವಾ ಸಾಂಬಾರು ಸಂಬಂಧಿಸಿದ ಬೆಳೆಗಳಾಗಲಿ ಅಥವಾ ಮಸಾಲೆ ಬೆಳೆಗಳಾಗಲಿ ಬೆಳೀಲಿಕ್ಕೆ ಯೋಗ ಆಗ್ತದೆ. ಪುಷ್ಪೋದ್ಯಮವನ್ನು ಪ್ರಾರಂಭ ಮಾಡ್ಬೋದು. ಇಷ್ಟೊಂದು ಅವಕಾಶಗಳಿದ್ದು ಸಹಿತ ಇವತ್ತು ವಿಶ್ವವಿದ್ಯಾಲಯದಿಂದ ಮುಗಿಸಿ ಹೋಗ್ತಕ್ಕಂಥ ಪದವೀಧರರಿಗೆ ಇವತ್ತು ಎಷ್ಟೋ ಬ್ಯಾಂಕ್ಗಳಲ್ಲಿ ಮತ್ತು ಪ್ರೈವೇಟ್ ಆರ್ಗನೈಸೇಷನ್ದಲ್ಲಿ ಸಹಿತ ಬಹಳ ಒಂದು ವಿಫಲದ ಅವಕಾಶ ಸಿಗ್ತಾ ಇದ್ದಾವೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಇವತ್ತು ಹಾರ್ಟಿಕಲ್ಚರ್ ಆಫೀಸರ್ ಅಂತಲೇ ಕರಿತಾ ಇದ್ದಾವೆ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆಫೀಸರ್ ಸಹಿತ ತಾಲೂಕು ಮಟ್ಟದಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ರಿಕ್ರೂಟ್ಮೆಂಟ್ ಆಗಿದ್ದಾರೆ. ಇಷ್ಟು ವೇಗವಾಗಿ ಬೆಳೀತಕ್ಕಂಥ ಕ್ಷೇತ್ರಪ್ಪ ಅಂದರೆ ಇವತ್ತು ತೋಟಗಾರಿಕೆ. ಯಾಕಪ್ಪ ಅಂದರೆ ಈ ತೋಟಗಾರಿಕೆ ಕ್ಷೇತ್ರಕ್ಕೆ ಕರ್ನಾಟಕದಲ್ಲೆಲ್ಲ, ಭಾರತದಲ್ಲೆಲ್ಲ, ಇಡೀ ಪ್ರಪಂಚದಲ್ಲಿ ಸಹಿತ ಬಹಳ ಬೇಡಿಕೆ ಇದೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಒಂದು ಆರ್ಥಿಕ ವರಮಾನಕ್ಕೆ ಬುನಾದಿಪ್ಪ ಅಂತ ತೋಟಗಾರಿ ಅಂತ ಹೇಳ್ಬೋದು. ಇವತ್ತು ಪ್ರಪಂಚನಾದ್ಯಂತ ಸಣ್ಣ ಪುಟ್ಟವಾದ ದೇಶ ಇಸ್ರೇಲ್. ಆ ಇಸ್ರೇಲ್ ಇವತ್ತು ತೋಟಗಾರಿಕೆಯಲ್ಲಿ ಭಾಳಷ್ಟು ಒಂದು ಕ್ರಾಂತಿಕರವಾದ ಬದಲಾವಣೆ ಮಾಡಿದೆ. ಯಾಕಂದರೆ ಅವರು ವೈಜ್ಞಾನಿಕವಾಗಿ ಹಸಿರು ಮನೆಗಳಲ್ಲಿ ಕಾಯಿಪಲ್ಯಗಳನ್ನು ಪುಷ್ಪೋದ್ಯಮಗಳನ್ನು ಮಾಡಿ ಪ್ರಪಂಚಕ್ಕೆ ನೀಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸಹಿತ ನಮ್ಮ ಕರ್ನಾಟಕದ ಅನೇಕ ರೈತರು ಇವತ್ತು ಮಾದರಿಯಾಗಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಬಂದಿದೆ, ರೈತರ ಒಕ್ಕೂಟ ಅಂತ ಹೇಳ್ತಾ ಇದ್ವಿ. ರೈತರು ತಾವೇ ತಾವೇ 1,000 ಜನ ಸೇರಿಕೊಂಡು ಒಂದು ಒಕ್ಕೂಟವನ್ನು ರಚಿಸಿ ಆ ಒಕ್ಕೂಟದಿಂದ ಸೂಕ್ತವಾದ ಆ ವಲಯಕ್ಕೆ ಯಾವ ಬೆಳೆಗಳನ್ನು ಬೆಳಿಬೇಕು, ಸಕಾಲದಲ್ಲಿ ಮಾರುಕಟ್ಟೆ ರಚನೆಯಿಂದ ಹಿಡಿದು ಮಾರುಕಟ್ಟೆ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿ ಒಂದು ವೈಜ್ಞಾನಿಕ ಸಲಹೆಯನ್ನು ಸಹಿತ ಇವತ್ತು ವಿಶ್ವವಿದ್ಯಾಲಯ ಬರ್ತಾ ಇದೆ. ಇದರ ಜೊತೆಗೆ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕೊಯ್ಲತ್ರ ತಂತ್ರಜ್ಞಾನದಲ್ಲಿ ಅನೇಕ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಆಮೇಲೆ ಅನೇಕ ನಮ್ಮ ಲ್ಯಾಬೊರೇಟರಿಗಳು ಸಹಿತ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಥಾಪನೆಗೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಬಹಳ ಕ್ಲಿಪ್ಸವಾಗಿ ಅಂದರೆ ಬಹಳ ಕ್ಷಿಪ್ರವಾಗಿ ಇವತ್ತು ವೇಗವಾಗಿ ವೈಜ್ಞಾನಿಕ ಸಲಹೆಯೊಂದಿಗೆ ಬರ್ತಾ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ಹಳ್ಳಿಗರಲ್ಲಿ ಅಂದರೆ ಹಳ್ಳಿ ಮಕ್ಕಳಲ್ಲಿ ಒಂದು ಹೆಚ್ಚು ಹೆಚ್ಚು ಈ ತೋಟಗಾರಿಕೆಗಳ ಬಗ್ಗೆ ತಿಳ್ಕೋಬೇಕು. ಯಾಕಂದರೆ ಯಾವುದೇ ಡಿಗ್ರಿ ಅಥವಾ ಪದವಿ ಮುಗಿದ ತಕ್ಷಣ ನೌಕರಿ ಬಗ್ಗೆ ಒಂದು ನಾವು ಲಾಲಸ್ಯ ಮಾಡ್ತಾ ಇದ್ದೀವಿ. ನೌಕರಿ ಹುಡುಕೋದಕ್ಕಿಂತ ಸ್ವಾವಲಂಬಿಯ ಬದುಕು ಬೆಳಗಲಿಕ್ಕೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಅವ್ರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯಾರಾದರೂ SSLC ಮುಗಿಸಿ ನಮ್ಮಲ್ಲಿ ಬಂದರೆ ಡಿಪ್ಲೊಮಾ ಕೋರ್ಸ್ಗಳನ್ನು ಸಹಿತ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕೋಲಾರ ಮಹಾವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಅನೇಕ ತರಬೇತಿಗಳನ್ನು ಸಹಿತ ನಾವು ಒಂದು ವಾರದ ತರಬೇತಿಗಳನ್ನು ಸಹಿತ ನಾವು ವಿಶ್ವವಿದ್ಯಾಲಯದಲ್ಲಿ ಹಾಕೋತಾ ಇದ್ದೀವಿ. ಇವತ್ತು ಜೇನು ಕೃಷಿ ಇರ್ಬೋದು, ಮಶ್ರೂಮ್ ಕೃಷಿ ಇರ್ಬೋದು, ಬೇಕರಿ ತರಬೇತಿ ಇರ್ಬೋದು, ಸಸ್ಯ ಪಾಲನೆ ಇರ್ಬೋದು, ಸಸ್ಯಾಭಿವೃದ್ಧಿ ಇರ್ಬೋದು, ಹೀಗೆ ಅನೇಕ 10 ತೋಟಗಾರಿಕೆ ಸಂಬಂಧಪಟ್ಟಂಥ ತರಬೇತಿಗಳನ್ನು ವಿಶ್ವವಿದ್ಯಾಲಯ ಹಮ್ಮಿಕೊಂಡು ರೈತರಿಗೆ ಒಂದು ಹೆಚ್ಚು ಒಂದು ಪ್ರೋತ್ಸಾಹ ಕೊಟ್ಟು ಅವರ ಸ್ವಾವಲಂಬಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ತಾವೆಲ್ಲ ನೋಡಿರ್ಬೋದು ಈ ಕೋವಿಡ್ ಒಂದು ಹೀನಾಕಾರಕ ಪರಿಸ್ಥಿತಿಯಲ್ಲಿ ಅನೇಕ ಇಂಜಿನಿಯರ್ ಸಹಿತ ಸ್ವಾವಲಂಬಿ ಬದುಕಬೇಕಂತ ಹೇಳಿ ಈ ತೋಟಗಾರಿಕೆ ಮೇಲೆ ಅವಲಂಬನೆ ಮಾಡಿದರು. ಎಷ್ಟೋ ಇಂಜಿನಿಯರ್ಸು ಅನೇಕ ಕಡೆ ಭೂಮಿಗಳನ್ನು ಕೊಂಡುಕೊಂಡು ತಾವೇ ಸ್ವತಃವಾಗಿ ಈ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಉತ್ತೇಜನ ಕೊಟ್ಟು ಸ್ವಾವಲಂಬಿಯಾಗಿ ಬದುಕನ್ನು ನಡೆಸಿದಂಥ ಉದಾಹರಣೆಗಳಿದ್ದಾವೆ. ಇವತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಸಹಿತ ಈ ಒಂದು ಸಾವಯವ ತೋಟಗಾರಿಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಯಾಕಂದರೆ ಆರೋಗ್ಯಕ್ಕಿಂತ ಹೆಚ್ಚಿನದು ಯಾವುದೂ ಅಲ್ಲ. ಪ್ರತಿಯೊಬ್ಬ ಪ್ರಪಂಚದಲ್ಲಿರ್ತಕ್ಕಂಥದ್ದು ಪಟ್ಟಣ ನಿವಾಸಿಗಳಿಗೆ ಸಹಿತ ಆರೋಗ್ಯವೇ ಭಾಗ್ಯ ಅನ್ನೋದು ಗೊತ್ತಾಗಿದೆ. ಯಾಕಂದರೆ ಪ್ರತಿನಿತ್ಯ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಇವತ್ತು ನಾವು ಹೆಚ್ಚಂದರೆ ಅನ್ನ ಊಟ ಮಾಡ್ಬೋದು, ರೊಟ್ಟಿ ತಿನ್ಬೋದು, ಆಮೇಲೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಸಂಬಂಧಪಟ್ಟಂಥ ಆಹಾರನ ಸೇವಿಸ್ಬೋದು. ಆದರೆ ಹಣ್ಣು ಮತ್ತು ಕಾಯಿಪಲ್ಲೆ ತಮ್ಮ ಒಂದು ಏನೋ ವಿಶೇಷವಾದ ಪ್ರಾಮುಖ್ಯ ಪಡೆದಿದ್ದಾವೆ. ಯಾಕಪ್ಪ ಅಂತಂದರೆ ಈ ಹಣ್ಣು ತರಕಾರಿಗಳು ನಮ್ಮ ಆಹಾರದಲ್ಲಿ ಸೇವಿಸೋದ್ರಿಂದ ಮನುಷ್ಯನಿಗೆ ಆಯುಷ್ಯ ಆರೋಗ್ಯ ಹೆಚ್ಚಾಗ್ತಾ ಇದೆ. ಆಮೇಲೆ ರೋಗ ನಿರೋಧಕ ಶಕ್ತಿ ಇವ ದೇಹಕ್ಕೆ ತಂದುಕೊಡ್ತಕ್ಕಂಥ ಸಾಮರ್ಥ್ಯ ಯಾವಪ್ಪ ಅಂದರೆ ಹಣ್ಣು ಮತ್ತು ತರಕಾರಿಗಳಿದೆ. ಇವತ್ತು ಚಿಕ್ಕ ಮಕ್ಕಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರವಾಗಲಿ ಮೊಬೈಲ್ ಮುಖಾಂತರವಾಗಿ ಅನೇಕ ಅಂಧತ್ವವನ್ನು ಮಕ್ಕಳು ಕಳ್ಕೊತಾ ಇದ್ದಾರೆ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಇರ್ತವ್ರಿಗೆ ವಿಟಮಿನ್ ಎ ಕೊರತೆಯಿಂದಾಗಿ ಚಶ್ಮಾ ಹಾಕೊಳ್ಳಿಕ್ಕೆ ನೋಡ್ತಾ ಇದ್ದೀವಿ. ಮತ್ತು 40 ಎಲ್ಲ ಹುಡುಗರಲ್ಲಿ ಸಹಿತ ಮತ್ತು ಯುವಕರಲ್ಲಿ ಸಹಿತ ಇವತ್ತು ಈ ಒಂದು ಕಣ್ಣಿನ ದೃಷ್ಟಿ ಹೀನತೆ ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ನಾವು ತರಕಾರಿಗಳನ್ನಾಗಲಿ ಹಣ್ಣುಗಳನ್ನು ತಿನ್ನುವುದರಿಂದ ಆರೋಗ್ಯದಲ್ಲಿ ಬಹಳಷ್ಟು ಒಂದು ಉತ್ತೇಜನ ನೀಡಿ ಒಂದು ರೋಗದ ನಿರ್ವಹಣೆ ಶಕ್ತಿ ಸಾಮರ್ಥ್ಯ ಬಂದು ಒದಗ್ತಾ ಇದೆ. ಅದಕ್ಕೆ ಜನಸಾಮಾನ್ಯರೆಲ್ಲರೂ ಈ ತೋಟಗಾರಿಕಾ ಬೆಳೆಗಳ ಬಗ್ಗೆ ಬಹಳಷ್ಟು ಮಾಹಿತಿ ನೀಡ್ಕೊಂಡ್ರಲ್ಲೇ ಪಡ್ಕೊಳ್ಳೋದ್ರ ಜೊತೆಗೆ ಅದನ್ನು ವ್ಯಾಪಕವಾಗಿ ಬಿತ್ತರಿಸಿ ಸುತ್ತ ಕಡೆ ರೈತರಿಗೆ ಮಾಡಿದರೆ ಆರ್ಥಿಕ ವರಮಾನದ ಜೊತೆಗೆ ಅತ್ಯುತ್ತಮವಾದ ಬದುಕನ್ನು ಕಂಡುಕೊಳ್ಳೋ ಜೊತೆಗೆ ಅತ್ಯುತ್ತಮವಾದ ಆರೋಗ್ಯ ಸಿಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ನುಗ್ಗೆ ನಮ್ಮ ದೇಶಿ ನುಗ್ಗೆ ಅಂತ ಹೇಳ್ತಾ ಇದ್ವಿ. ನುಗ್ಗೆ ಬರೀ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಅವನ ಸಾಂಬಾರದಲ್ಲಿ ನುಗ್ಗೆಕಾಯಿಗಳನ್ನು ಹಾಕಿ ತಿಂತಾ ಇದ್ವಿ. ಈಗ ನುಗ್ಗೆ ಎಲೆಗಳನ್ನು ತಿನ್ನಬೇಕು. ಯಾಕಪ್ಪ ಅಂದರೆ ನುಗ್ಗೆ ಕಾಯಿಗಿಂತ ನುಗ್ಗೆ ತಪ್ಪಲಿನಲ್ಲಿ ಇವತ್ತು ಸೊಪ್ಪು ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು, ಯಾಕೆ ರಸಭರಿತ ಪೋಷಕಾಂಶಗಳು ಆಗಾರ ಅಂದರೆ ಇವತ್ತು ನುಗ್ಗಿಕಾಯಿ ಅಂತ ಹೇಳ್ಬೋದು. ಭಾಳ ಜನಕ್ಕೆ ಗೊತ್ತಿರಲಿಲ್ಲ ನುಗ್ಗೆಕಾಯಿ ಅಷ್ಟೇ ತಿನ್ಬೇಕಂಥೇಳಿ. ಇವತ್ತು ಆರೋಗ್ಯದಲ್ಲಿ ನಿಮಗೇನಾದರೂ ಚೇತನ ಬರಬೇಕು ಅಥವಾ ನಿಮಗೆ ಯಾವುದಾದ್ರೂ ಡಯಾಬಿಟಿಕ್ ಆಗಲಿ, ಅದು ಮಧುಮೇಹ ಅಂತ ಹೇಳ್ತೀವಂತ, ಅಂಥ ರೋಗ ಆಗಲಿ ಅಥವಾ ಹೆಚ್ಚಿನ ಒತ್ತಡ ಇತ್ತಪ್ಪ ಅಂತಂದರೆ ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಈ ನುಗ್ಗೆ ಸೊಪ್ಪನ್ನು ಹೆಚ್ಚಿಗೆ ಬಳಸಬೇಕು. ಯಾಕಂದರೆ ನಾವು ಆಂಧ್ರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ, ವಾಡಿಕೆ ಇರ್ತಕ್ಕಂಥದ್ದಲ್ಲಿ ಅಲ್ಲಿ ಪ್ರತಿಯೊಂದು ಸಾಂಬಾರಿಗೂ ಸಹಿತ ಅವರು ನುಗ್ಗೆ ತಪ್ಪಲನ್ನು ಬಳಸ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಸ್ಥಿತಿವಂತ ಇರ್ತಕ್ಕಂಥ ಮಕ್ಕಳಿಗೂ ಸಹಿತ ಇವತ್ತು ನಾವು ಈ ಸೊಪ್ಪು ತರಕಾರಿ ಇರ್ತಕ್ಕಂಥ ನುಗ್ಗೆಗಳನ್ನು ಕೊಡಬೇಕು. ಯಾಕಂದರೆ ಈ ನುಗ್ಗೆ ತಪ್ಪಲದಿಂದ ಆರೋಗ್ಯದಲ್ಲಿ ಬಹಳಷ್ಟು ವೇಗವರ್ಧಕವಾಗಿ ಅದು ಕೆಲಸ ಮಾಡ್ತಾ ಇದೆ. ಅನೇಕ ಅನುಪಯುಕ್ತವಾದಂಥ ದೇಹದಲ್ಲಿ ಉಂಟಾಗ್ತಕ್ಕಂಥ ಅನೇಕ ಅಂಟು ಜಾಡ್ಯಗಳನ್ನು ಅದು ಹೊಡೆದಿರ್ತಕ್ಕಂಥ ಶಕ್ತಿ ಇವತ್ತು ನುಗ್ಗೆ ಪಲ್ಲೆಗಿದೆ. ಅದಕ್ಕೆ ನಮ್ದು ಹೇಳಪ್ಪ ಅಂದರೆ ವಿಶ್ವವಿದ್ಯಾಲಯವಾದ ಒಂದು ಹೇರಳವಾದ ಒಂದು ಖನಿಜ ಸಂಪತ್ತಿದ್ದಂಗೆ ಆರೋಗ್ಯದಲ್ಲಿ. ಅದಕ್ಕೆ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಕ್ಕಂಥ ಅನೇಕ ತಾಂತ್ರಿಕ ಸಲಹೆಗಳನ್ನು ರೈತ ಬಾಂಧವರು ಪಡಿಬೇಕಂಥೇಳಿ ಅವರಲ್ಲಿ ವಿನಂತಿ ಮಾಡ್ತಾ, ಇನ್ನು ವಿಶೇಷವಾಗಿ ಯಾರಾದರೂ ರೈತ ಬಾಂಧವರು ಹೊಸ ಹೊಸ ಬೆಳೆಗಳನ್ನು ವಿನೂತನ ಶೈಲಿಗಳನ್ನು ಇವತ್ತು ಹಸಿರು ಮನೆಗಳಲ್ಲಿ ಸಹಿತ ತರಕಾರಿ ಬೆಳೀಲಿಕ್ಕೆ ಆಸಕ್ತಿ ಇದ್ದವರು ಅಥವಾ ಇನ್ನು ಹೆಚ್ಚಿನ ಮಾಹಿತಿಗಳು ನಮ್ಗೆ ಬೇಕಾಗಿದೆ ಅಂತಂದರೆ ದಯವಿಟ್ಟು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದ 9 ಮಹಾವಿದ್ಯಾಲಯಗಳಲ್ಲಿ ಯಾರಾದರೂ ಹೋಗಿ ಸಹಿತ ತಮ್ಮ ಸಮೀಪದ ಮಹಾವಿದ್ಯಾಲಯಗಳನ್ನು ಭೇಟಿ ಮಾಡ್ಬೋದು. ಇಲ್ಲಾಂದರೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನನ್ನನ್ನು ನೇರವಾಗಿ ಭೇಟಿ ಮಾಡಿದರೆ ತಮಗೆ ಬೇಕಾದಂಥ ವಿಷಯವನ್ನು ತಿಳಿಸಿ ಮತ್ತು ಅವರಿಗೆ ಎಲ್ಲಿ ಇವತ್ತು ಸಾಲ ಸೌಲಭ್ಯಗಳು ಕೊಡ್ತಾವೆ ಮತ್ತು ಸರ್ಕಾರದ ಯೋಜನೆಗಳು ಎಷ್ಟಿದ್ದಾವೆ ಅಂಥೇಳಿ ಅವ್ರಿಗೆ ಪ್ರತಿಯೊಂದು ವಿಷಯಗಳನ್ನು ಹೇಳಿ ಮನವರಿಕೆ ಮಾಡಿ ಅವರು ಒಂದು ತೋಟಗಾರಿಕೆಯಲ್ಲಿ ಒಂದು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಈ ಒಂದು ಮುಖಾಂತರವಾಗಿ ತಮಗೆ ಹೇಳ್ತಾ ಇದ್ದೀವಿ. ಮತ್ತು ನೇರವಾಗಿ ನನ್ನ ಭೇಟಿ ಆಗ್ಬೋದು, ನನ್ನ ಫೋನ್ ನಂಬರ್ ದಯವಿಟ್ಟು ತೆಗೆದುಕೊಳ್ಬೋದು. ಫೋನ್ ಕಾಂಟ್ಯಾಕ್ಟ್ ಮಾಡಿದರೂ ಸಹಿತ ನಾನು ಅವುಗಳಿಗೆ ಉತ್ತರ ಕೊಡ್ತಾ ಇದ್ದೀವಿ. ನನ್ನ ಮೊಬೈಲ್ ನಂಬರು 9900221631. ಇನ್ನೇನು ಹೇಳ್ತಾ ಇದ್ದೀನಿ, 9900221631. ಯಾಕಂತಂದರೆ ಇವತ್ತು ಕೋಕೋನಟ್ಟದಲ್ಲಿ ಹೈಬ್ರಿಡ್ ತಳಿಗಳು ಬಂದಿದ್ದಾವೆ, ಹೊಲದಲ್ಲಿ ಸುತ್ತು ಕಡೆ ಹಾಕಿದ ಸಹಿತ ತಮಗೆ ಇನ್ನೂ ಹೆಚ್ಚು ಅಡಿಷ್ನಲ್ ಇನ್ಕಮ್ ಬರಲಿಕ್ಕೆ ಸಾಧ್ಯತೆ ಐತಿ. ಇಂಥ ಇಂಥ ಯೋಜನೆಗಳನ್ನು ನಾವು ಅನೇಕ ಸಂಶೋಧನಾ ಆಯುಷ್ಗಳನ್ನು ನಿಮಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹಳ ಒಂದು ವಿಪುಲವಾದ ಅವಕಾಶ ಇವತ್ತು ತೋಟಗಾರಿಕೆ ಇದೆ. ಇವತ್ತು ರೋಸ್ ಹೇಗೆ ಬೆಳಿಬೇಕಂತ ಗೊತ್ತಿಲ್ಲ, ಮಲ್ಲಿಗೆ ಹೇಗೆ ಬೆಳಿಬೇಕಂತ ಗೊತ್ತಿಲ್ಲ ಅಂದರೂ ಸಹಿತ ನಮ್ಮನ್ನು ನೇರವಾಗಿ ಸಂಪರ್ಕಿಸಿದರೆ ಅವರಿಗೆ ನಾವು ಒಂದು ಸಂಶೋಧನೆ ಮತ್ತು ವಿಸ್ತರಣ ಚಟುವಟಿಕೆ ಮುಖಾಂತರ ಅವರಿಗೆ ಹೇಳಿ ಅವ್ರಿಗೆ ಉತ್ತೇಜನ ನೀಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಸಲ್ಲಿಸ್ತಾ ನನ್ನ ಒಂದು ತೋಟಗಾರಿಕೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
0: ನಮ್ಮ ಇಂದಿನ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತ್ ಎಂ ಗಾಣಿಗೇರ್, ಪ್ರಾಧ್ಯಾಪಕರು, ತೋಟಗಾರಿಕಾ ವಿಸ್ತರಣಾ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ತೋಟಗಾರಿಕಾ ಬೆಳೆಯ ಪ್ರಾಮುಖ್ಯತೆಯ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ, ಇದು 90.4 FM. ನಮಸ್ಕಾರ.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಕಂಪ್ಲೀಟ್ ಆದ ಗೀತೆ ಅನ್ನ ಕೇಳಿ ಮಜಾ ಮಾಡಿದ್ರಲ್ಲ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಏನಪ್ಪ ವಿಷಯ ಮಂಜುನಾಥ? ಸ್ನೇಹಿತರೆ ಒಳ್ಳೆ ಸ್ವಭಾವ, ಸ್ನೇಹಿತರೆ ತಮ್ಮ ಸ್ವಭಾವ ಒಳ್ಳೆಯದಾಗಿ ಇಟ್ಕೊಳ್ಳಿ. ಇನ್ನೊಬ್ಬರಿಗೆ ಪ್ರೀತಿ, ಎಸ್ ರೀ ಸ್ನೇಹಿತರೆ ಪ್ರೀತಿ ತೋರಿಸಬಹುದು ನೀವು. ಏನಪ್ಪ ವಿಷಯ ಇದು? ಇಂಥದ್ದು ಒಂದು ವಿಷಯ ಸ್ನೇಹಿತರೆ, ಇದೆ ಇಂಥ ಒಂದು ದಿನಾನೇ ಇದೆ. ಎಸ್ ರೀ ಸ್ನೇಹಿತರೆ, ಅದೇ ದಿನದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡುವೆ. ಪ್ರತಿ 13 ನವೆಂಬರ್ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ, ವರ್ಲ್ಡ್ ಕೈಂಡ್ನೆಸ್ ಡೇ. ಸೊ ಸ್ನೇಹಿತರೆ, ಈ ದಿನದ ಕುರಿತು ಇವತ್ತಿನ ವಿಷಯ, ವಿಷಯ ಗೊತ್ತಾಯ್ತಲ್ಲ ನೈಡ್ರಿ ಸ್ನೇಹಿತರೆ, ಒಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ದಯೆ ದಿನ, ಎಸ್, ವರ್ಲ್ಡ್ ಕೈಂಡ್ನೆಸ್ ಡೇ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ದಯೆ ತೋರಿಸಿ, ಬರೀ ದೇವರಷ್ಟೇ ಅಲ್ರಿ, ನೀವು ತೋರಿಸಬಹುದು. ಎಸ್, ದಯೆ ಅಂತ ಅಲ್ಲ, ಜಸ್ಟ್ ನೀವು ಇನ್ನೊಬ್ಬರೊಂದಿಗೆ ಪ್ರೀತಿಯಿಂದ ವರ್ತನೆ, ಎಸ್, ಅದ್ರ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ಉತ್ತಮ, ಇನ್ನೊಬ್ಬರಿಗೆ ನೀವು ಹೊಗಳ್ಬೋದು. ನಿಜವಾಗ್ಲೂ ನಿಮಗೆ ಕೆಲಸ ಹಾಕ್ಬೇಕಂತ ಹೊಗಳಕ್ಕೆ ಹೋಗ್ಬೇಡ್ರಿ, ಅದು ಒಂದು ದೊಡ್ಡ ವಿಷಯ ನಡೀತದ. ಆತ್ಮೀಯರೇ, ಇನ್ನೊಬ್ಬರಿಗೆ ನಾನು ನೀವು ನೋಡಿದ್ರೆ ನಿಮ್ಮ ಮುಖದ ಮೇಲೆ ಇರೋ ನಗು ಭಾಳ ಚೆನ್ನಾಗಿದೆ, ನಿಮ್ಮ ಕಣ್ಣು ತುಂಬಾ ಚೆನ್ನಾಗಿದೆ, ನೀವು ಏಕದಮ್ ಫಿಟ್ ಆಗಿ ಕಾಣಿಸ್ತಾ ಇದ್ದೀರಾ, ಅದನ್ನು ಬಿಟ್ಟು ಜಾಸ್ತಿ ಹೋಗ್ಬೇಡ್ರಿ. ಸೊ ಸ್ನೇಹಿತರೆ, ಕಾಂಪ್ಲಿಮೆಂಟಿಂಗ್ ಅದರ್ಸ್ ವುಡ್ ಬಿ ಎ ವೆರಿ ಗುಡ್ ಫಾರ್ಮ್ ಆಫ್ ಶೋಯಿಂಗ್ ಕೈಂಡ್ನೆಸ್. ಸೊ ಸ್ನೇಹಿತರೆ, ನಡೀರಿ, ಕಾಂಪ್ಲಿಮೆಂಟ್ ಎಷ್ಟು ಜನರಿಗೆ ಮಾಡಿದ್ದೀರಾ, ನೀವು ಇನ್ನೊಬ್ಬರಿಗೆ ಹೊಗಳಿದ್ದೀರಾ, ಆ ಹೊಗಳಿಕೆ ತಮ್ಮ ವೈಯಕ್ತಿಕ ಸ್ವಲ್ಪ ನನಗೆ ಕೆಲಸ ಆಗಲಿ ಅಂತ ಅವ್ರಿಗೆ ಹೊಗಳಕ್ಕೆ ಹೋಗ್ಬೇಡ್ರಿ, ಓಕೆನಾ? ಕಾರ್ಯಕ್ರಮದಲ್ಲಿ ಹೇಳೋದಿಷ್ಟೇ. ಹಾಡನ್ನು ಕೇಳಿ ಮಜಾ ಮಾಡಿ.

ವೈದ್ಯ ನಾಡಿ ಬಾಂಜೋರ್ ಎಫ್ಎಂ ಕೆಎಲ್ ಈ ಕನಸು ವಿಶ್ವ ದಯೆ ದಿನ ಅಂದ್ರೆ ವರ್ಲ್ಡ್ ಕೈಂಡ್ನೆಸ್ ಡೇ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಇನ್ನೊಬ್ಬರನ್ನ ಪ್ರೀತಿಯಿಂದ ಹೊಗಳಬಹುದು, ಒಂದು ನಿಮ್ಮ ಮುಖದ ಮೇಲೆ ಒಂದು ನಗು ಇಟ್ಕೋಬಹುದು, ಇನ್ನೊಂದು ಆತ್ಮೀಯರೇ ಇದು ಸೈಕೋಲಾಜಿಕಲ್ ಎರಡು ಜನ ಅಂದ್ರೆ ಗಾಡಿ ಹೊಡೆಯಕತ್ತಿದ್ದೀರಿ, ಬೈಕ್ ನೀವು ಹೊಡೆಯತ್ತೀರಿ, ಕಾರ್ ಇನ್ನೊಬ್ಬರು ಹೊಡೆಯತ್ತಾರ, ಕಾರ್ ಹೊಡೆಯವ್ರು ಇನ್ನೋ ಸ್ವಲ್ಪ ತಪ್ಪು ಮಾಡಿ ನಿಮ್ಮ ಮುಂದೆ ಬಂದ್ರು, ನೀವೊಮ್ಮೆ ಶಾಕ್ ಆದ್ರೆ ಕೋಪದಿಂದ ಅವ್ರಿಗೆ ನೋಡ್ತೀರಾ, ಅವರ ಮುಖದ ಮೇಲೆ ನಗು ಇರುತ್ತೆ, ಅಲ್ಲೇ ಹೋಗ್ಬಿಡುತ್ತೆ ನಿಮ್ಮ ಮನಸ್ಸಲ್ಲಿರೋ ಕೋಪ. ಸೊ ನಗು ನಿಮ್ಮ ಮುಖದ ಮೇಲೆ ಇಟ್ಕೊಂಡ್ರೆ ಎಸ್, ಇದು ನಿಮಗೂ ಒಳ್ಳೇದು, ಇನ್ನೊಬ್ರಿಗೂ ಒಳ್ಳೇದು, ನೀವು ಕೆಲಸ ಮಾಡೋ ಆ ವಾತಾವರಣಕ್ಕೂ ಒಳ್ಳೇದು. ಸೊ ನಡೀರಿ ಮುಖದ ಮೇಲೆ ಲೈಟಾಗಿ, ನಗು ಇರಲಿ. ಟಾಸ್ಕ್ ನಂಬರ್ 1 ಕೊಡ್ತಾ ಇದ್ದೇನೆ ನಿಮಗೆ, ನಗ್ತಾ ಇದ್ದೀರಾ, ಅವೇನು ಧ್ವನಿಯನ್ನ ಕೇಳ್ತಾ ಇದ್ದೀರಾ, ಅದು ನನಗೆ ತಿಳಿಸಿ 9019904904. ಟಾಸ್ಕ್ ನಂಬರ್ 1, ಮುಖದ ಮೇಲೆ ನಗು ಇರಲಿ. ಎಸ್ ರೀ ಸ್ನೇಹಿತರೆ, ನಗು ಇರಬೇಕು ಅಂತ ನಗಾಕ್ ಹೋಗ್ಬೇಡ್ರಿ, ಓಕೆನಾ? ಹಾಡನ್ನು ಕೇಳಿ ಮಜಾ ಮಾಡಿ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಸೂಪರ್ ಹಿಟ್ ಆದಾಗಿತ್ತೇನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ವಿಶ್ವದ ಏ ದಿನ ಸೋ ಸ್ನೇಹಿತರೆ ವರ್ಲ್ಡ್ ಕೈಂಡ್ನೆಸ್ ಡೇ ಇದನ್ನ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ದಿನ ಪ್ರತಿ ನವೆಂಬರ್ ಸರಿ ಸ್ನೇಹಿತರೆ ಸೆಲೆಬ್ರೇಟ್ ಮಾಡ್ತಾರೆ, ನವೆಂಬರ್ ಅದು 13ನೇ ತಾರೀಕು. ಸೋ ಸ್ನೇಹಿತರೆ ನಡೀರಿ, ನಾನು ಬಹಳಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೇನೆ ಕಾರ್ಯಕ್ರಮದಲ್ಲಿ. ಈಗ ಒಂದಿನ ವಿಷಯ ಇನ್ನೊಬ್ಬರಿಗೆ ಧನ್ಯವಾದ ತಿಳಿಸೋದು, ಧನ್ಯವಾದ ಹೇಳೋದು. ಸೋ ಸ್ನೇಹಿತರೆ ಸಹಾಯ ತಗೋತೇವೆ, ಧನ್ಯವಾದ ಹೇಳೋದಿಲ್ಲ, ಅದು ಬಹಳ ತಪ್ಪ್ರೀಪ. ಇನ್ನೊಬ್ಬರಿಗೆ ಧನ್ಯವಾದ ತಿಳಿಸಿ, ಅದು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಆ ಪ್ಯೂನು ಅಟೆಂಡರು, ಕುರ್ಚಿ ತಂದು ಕೊಟ್ರ, ನೀರು ತಂದು ಕೊಟ್ರ, ಧನ್ಯವಾದ ರೀ ಅಂತ ಹೇಳೋದು ನಿಮ್ಮ ಜವಾಬ್ದಾರಿ. ಏನೊಂದು ಕೆಲಸ ಮಾಡಕ ತಂದು ತಗೋರೋ ಮಾರಾಯ ಅನ್ನೋ ಆಟಿಟ್ಯೂಡ್ ಇಟ್ಕೋಬೇಡಿ, ದಯ ತೋರಿಸಿ, ಪ್ರೀತಿ ಆ ವರ್ತನೆ ಅವರಿಗೂ ತೋರಿಸಿ. ಅಷ್ಟು ಅಲ್ಲಕ್ಕೆ ಅವ್ರ ನಿಮಗೆ ಕಿಮ್ಮತ ಕೊಡ. ಈ ಕೆಲವರು ಇರ್ತಾರ್ರಿ ಪ್ರೀತಿ ಇನ್ನೊಬ್ಬರಿಗೆ ತೋರಿಸಿ ಅಂದ್ರೆ ಅವ್ರು ಭಾಳ ತೋರ್ಸಕ್ಕೆ ಹೋಗ್ತಾರ, ಅವ್ರ ಕಣ್ಣಲ್ಲಿ ಮರ್ಯಾದೆನೇ ಇರೋದಿಲ್ಲ. ಅಷ್ಟಿಲ್ಲ, ಜಸ್ಟ್ ಸಿಂಪಲ್, ಕುರ್ಚಿ ತಂದ್ರು, ನೀರು ತಂದ್ರು, ನಿಮ್ಗೇನಾದ್ರೂ ತಗೊಂಡು ಬಂದ್ರು, ನೀವು ಹೇಳಿರುವ ಕೆಲಸ ಮಾಡಿದ್ರು, ಓಕೆ ಸರ್ ಧನ್ಯವಾದ. ಇಷ್ಟ ಆತ್ಮೀಯರೇ, ಇದು ಬಹಳ ಬದಲಾವಣೆ ನಿಮ್ಮಲ್ಲಿಯೂ ತರುತ್ತೆ, ಅವರಲ್ಲಿಯೂ ತರುತ್ತೆ, ನೀವು ಮಾಡೋ ಕೆಲಸದ ವಾತಾವರಣದಲ್ಲಿಯೂ ತರುತ್ತೆ. ಓಕೆನಾ? ಹಾಡನ್ನ ಕೇಳಿ ಮಜಾ ಮಾಡಿ.

ಸುಬ್ರಿಟಾದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ. ಆತ್ಮೀಯ ಸ್ನೇಹಿತರೆ, ವರ್ಲ್ಡ್ ಕೈಂಡ್ನೆಸ್ ಡೇ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ನಡೀರಿ ಸ್ನೇಹಿತರೆ, ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿದ್ದಾಗೆ ಇನ್ನೊಬ್ಬರ ಮೇಲೆ ಹೇಗೆಲ್ಲ ತೋರಿಸ್ಬೋದು, ಅವನ ಒಳ್ಳೆ ಒಂದು ಸ್ವಭಾವದಲ್ಲಿ ಬದಲಾವಣೆ ಹೆಂಗೆಲ್ಲ ತಗೊಂಡ್ ಬರ್ಬೋದು ಇವತ್ತಿನ ದಿನ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಬಹಳ ಮುಖ್ಯವಾದ ವಿಷಯ. ಈಗ ನೀವು ಏನು ಮಾಡಾಕತ್ತಿರು ನೋಡ್ರಿ, ಅರೇ ದೇವ್ರ, ಇದು ಬಹಳ ಉತ್ತಮವಾದ ವಿಷಯ, ಅದು ಕೇಳುವುದು. ರೇಡಿಯೋ ಒಂದು ಕೇಳುವುದು ಮಾಧ್ಯಮ. ಓಕೆ, ರೇಡಿಯೋ ಬಿಡ್ರಿ. ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ರು ಬರ್ತಾರೆ, ಅವರು ತಮ್ಮ ದುಃಖ ಸುಖ ಏನಾದರೂ ಹೇಳ್ತಿರ್ತಾರೆ, ಅದನ್ನ ಗಮನವಿಟ್ಟು ಕೇಳಿರಿ. ನೀವು ಬರೀ ಕೇಳಿದ್ರೆ ಸಾಕು, ಅವ್ರ ಕಣ್ಣಲ್ಲಿ ನೀವು ಉತ್ತಮ ವ್ಯಕ್ತಿ ಆಗ್ತೀರ. ಸ್ವಲ್ಪ ನೋಡ್ರಿ, ನಿಮ್ಮ ಜೀವನದಲ್ಲಿ ಇರೋ ಒಳ್ಳೆ ವ್ಯಕ್ತಿಗಳ ಲಿಸ್ಟ್ ತೆಗೀರಿ. ಅವರೆಲ್ಲರೂ ಉತ್ತಮ ಕೇಳುಗರು, ಕೇಳ್ತಾರ ನಿಮ್ಮ ಮಾತನ್ನ, ಅದಕ್ಕೆ ನೀವು ಅವ್ರನ್ನ ಯಪ್ಪ ಇವ್ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ. ನನಗ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಎಷ್ಟೋ ನನ್ನ ಪ್ರೀತಿಯ ಸ್ನೇಹಿತರು ತಮ್ಮ ತಮ್ಮ ಕಷ್ಟ ತಮ್ಮ ತಮ್ಮ ಸುಖವನ್ನ ಹೇಳುವಾಗ ಗಪ್ ಕೇಳ್ತಿರ್ತೇನೆ. ಅವ್ರು ನನಗೆ ಎಷ್ಟು ಸಲ ಹೋಗಿದ್ದಾರೆ, ಅಣ್ಣಾರಿ ನಿಮ್ ಜೊತೆ ಹಂಚ್ಕೊಂಡ ಆರಾಮ್ ಅನ್ಸಿತ್ರಿ, ನೀವು ಒಳ್ಳೆ ವ್ಯಕ್ತಿ. ಆ ಒಳ್ಳೆ ವ್ಯಕ್ತಿ ಹೇಳಲಿಕ್ಕೆ ಕಾರಣ, ನಾನು ಎಲ್ಲ ಮಾತು ಕೇಳೇನೆ. ಕೆಲವೊಬ್ರು ಏನ್ ತಪ್ಪು ಮಾಡ್ತಾರೆ ಅದನ್ನು ಹೇಳ್ತೇನೆ. ಆ ಗ್ಯಾಪ್ನಲ್ಲಿ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ

ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998333.

ವೇನು ಧ್ವನಿ, ಇದು 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ನಿಮ್ಮ ಫೇವರೇಟ್ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು, ನೀವು, ನಮ್ಮವರು, ನಾವು ಪಕ್ಕ ನಿಮ್ಮವರು. ಆತ್ಮೀಯ ಸ್ನೇಹಿತರೆ, ಕರೆ ಮುಖಾಂತರ ಎಷ್ಟೋ ಜನ ತಮ್ಮ ದುಃಖ ತಮ್ಮ ಸುಖವನ್ನ ನನ್ನೊಂದಿಗೆ ಹಂಚ್ಕೋತಾರೆ. ದುಃಖವನ್ನ ಹಂಚ್ಕೊಳ್ಳುವಾಗ ನಾನು ಕೇಳ್ತೇನೆ, ಸುಖವನ್ನ ಹಂಚ್ಕೊಳ್ಳುವಾಗನೂ ಕೇಳ್ತೇನೆ. ಈಗ ವಿಚಾರ ಮಾಡಿ, ನಿಮ್ಮ ಜೀವನದಲ್ಲಿ ಬಹಳಷ್ಟು ಜನರು, ನಾನು ಈ ಒಂದು ತಪ್ಪು ಮಾಡ್ತಿದ್ದೆ, ಯಾರಾದರೂ ಒಬ್ರು ಪರಿಚಯದವರು ಬಂದು ತಮ್ಮ ಗೋಳ್ ಹೇಳ್ಕೊಳ್ಳತ್ತಾರ, ತಮ್ಮ ಪ್ರಿಯ ಜೀವನದಲ್ಲಿ ಆಗಿರೋ ಆ ಕಷ್ಟವನ್ನ ಹಂಚ್ಕೋತಾ ಇದ್ದಾರೆ. ಆ ಹಂಚ್ಕೊಳ್ಳೋ ಸಮಯದಲ್ಲಿ ಅವ್ರು ಏನ್ ಹೇಳತ್ತಾರ ಅದನ್ನ ಕೇಳೋದು ಬಿಟ್ಟು, ಏ ಗಪ್ಪ, ನಿನಗಿಂತ ಹೆಚ್ಚು ನಂದೈತಿ ಗೋಳ್ ಅಂತ ಹೇಳಕ್ ಚಾಲು ಮಾಡಿದ್ರೆ ಅವ್ರಿಗೆ ಅವಮಾನ ಮಾಡಿದಂಗ ಆಗುತ್ತೆ. ಆತ್ಮೀಯರೇ, ಇದು ಬಹಳ ತಪ್ಪು. ಅದಕ್ಕೆ ಹೇಳಿದೆ, ಕೇಳುದು ತುಂಬಾ ಮುಖ್ಯ. ನಾನಿಲ್ಲಿ ಚಿಟ್ಟಪಟ ಮಾತಾಡ್ತಾ ಇದ್ದೇನೆ, ನೀವು ಎಷ್ಟು ಪ್ರೀತಿಯಿಂದ ಕೇಳ್ತೀರಾ. ಇದಕ್ಕೆ ನಾನು ಆಲ್ವೇಸ್ ಹೇಳುದು, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೌದಲ್ವಾ? ನಡೀರಿ ಸ್ನೇಹಿತರೆ, ಯಾವತ್ತು ಯಾರಾದರೂ ತಮ್ಮ ದುಃಖ ತಮ್ಮ ಸುಖವನ್ನ ಹೇಳುವಾಗ ಕಂಪ್ಲೀಟ್ ಆಗಿ ಕೇಳಿ. ಅವ್ರದ ಮಾತು ಮುಗಿದ ತಕ್ಷಣ ನೀವು ಏನ್ ಬೇಕಾದನ್ನ ಹೇಳ್ಬಹುದು. ಆತ್ಮೀಯರೇ, ನೀವು ಇದನ್ನ ಸ್ವಲ್ಪ ಬದಲಾವಣೆ ತಮ್ಮ ಜೀವನದಲ್ಲಿ ತಗೊಂಡ್ ಬನ್ನಿ. ಅಯ್ಯೋ, ಎಲ್ಲರ ಕಣ್ಣಲ್ಲಿ ನೀವು ಉತ್ತಮ ವ್ಯಕ್ತಿ ಆಗ್ತೀರಾ. ಹಾಡನ್ನ ಕೇಳಿ, ಮಜಾ ಮಾಡಿ.

ಏದೋ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡುತ್ತಿದ್ದೇನೆ ವರ್ಲ್ಡ್ ಕೈಂಡ್ನೆಸ್ ಡೇ ಬಗ್ಗೆ. ಸೊ ಸ್ನೇಹಿತರೆ ನಡೀರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಂಗಪ್ಪ ನೀವು ಒಂದು ಉತ್ತಮ ವ್ಯಕ್ತಿ ಆಗಬಹುದು, ಇನ್ನೊಬ್ಬರ ಬಗ್ಗೆ ನೀವು ದಯೆ ತೋರಿಸಬಹುದು, ಅಂದ್ರೆ ಬೇಸಿಕಲ್ಲಿ ತಮ್ಮ ಸ್ವಭಾವದಲ್ಲಿ ಬದಲಾವಣೆ. ಸೊ ಸ್ನೇಹಿತರೆ, ಇನ್ನೊಬ್ಬರ ಕಣ್ಣೀರು ಅಥವಾ ಅವರಲ್ಲಿ ಅವ್ರಿಗೆ ಕಣ್ಣೀರತ್ತ ಇದ್ರೆ ಕಣ್ಣಾಗ ನೀರು ಬಂದ್ರೆ ಕಣ್ಣೀರು ಒರೆಸೋರಾಗ್ರಿ. ಆದರೆ ಕಣ್ಣೀರು ವರ್ಷಿದ ಕೂಡಲೇ ಲೆಕ್ಕ ತೋರ್ಸಕ್ಕೆ ಹೋಗ್ಬೇಡ್ರಿ, ಇನ್ನಿನ್ನ ಕಣ್ಣೀರು ವರ್ಷಿನ ನಾನು ಬಾಪ ಅಂತ. ತಪ್ಪು, ಬಹಳ ಆಳವಾದ ಮಾತು. ಕಣ್ಣೀರು ಬಂದರೆ ಇನ್ನೊಬ್ರದ್ದು ವರ್ಷಿ, ಆದರೆ ಅದರ ಲೆಕ್ಕಾಚಾರ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಏಕೆಂದರೆ ಸ್ನೇಹಿತರೆ, ಅದು ವ್ಯಾಪಾರ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಭಾಳ ತಪ್ಪಾದ ವಿಷಯ. ಏಕೆಂದರೆ ನಾವು ಒಬ್ಬರ ಜೀವನದ ಕಠಿಣ ಸಮಯದಲ್ಲಿ ಅವರೊಂದಿಗೆ ಇದ್ದೀವಿ ಅಂದರೆ ನಾವೇನು ಅಪೇಕ್ಷೆಯಲ್ಲಿ ಇರ್ತೀವಿ, ಇವು ನಾಳೆ ನನಗೆ ಸಹಾಯ ಬರ್ತಾನೆ, ಹೀಗೆಲ್ಲ ಇಡಕ್ಕೆ ಹೋಗ್ಬೇಡ್ರಿ. ಈ ಅಪೇಕ್ಷೆನೇ ತಪ್ಪು. ಇದು ವ್ಯಾಪಾರ ಸ್ನೇಹಿತರೆ, ಇದು ಇಮೋಷ್ನಲ್ ಅಲ್ಲ. ಸೊ ಸ್ನೇಹಿತರೆ, ಗೊತ್ತಾಯ್ತಲ್ಲ, ಇನ್ನೊಬ್ಬರ ಕಣ್ಣೀರು ಒರೆಸಿಯಾದರೆ ಒರೆಸಿದ ಲೆಕ್ಕ ಇಡಕ್ಕೆ ಹೋಗ್ಬೇಡ್ರಿ. ಓಕೆನಾ? ಏನು ಭಾರಿ ಮಾತಲ್ರಿ. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರೆ ಧ್ವನಿ 90.4 FM ಇದು KLE ಕನಸು ರೇಡಿಯೋ.

ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಸೂಪರ್ ಹಿಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯರೇ. ಓಲ್ಡ್ ಗಾಡ್ನೆಸ್ ಬಗ್ಗೆ ನಾನು ಮಾತನಾಡಿದೆ ಕಾರ್ಯಕ್ರಮದಲ್ಲಿ. ನಡೀರಿ ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಇವತ್ತಿನ ದಿನದ್ದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ನಕ್ಕಿ ಒದೆ. ಪೈಲಾಯನಾರ್ ಆಯಿ ಬಾಬಾ, ನಂತರ ಕಾಯಿ ಬಾಯಿ ಜೊತೆ ನಕ್ಕಿ ಗಾವತೇರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಖಲ್ಲಾಸ್. ಇದು ನಾಲ್ಕೇ ದಿನದ ಜೀವನ ಸ್ನೇಹಿತರೆ, ಗುರು ಹಿರಿಯರು ಹೇಳ್ಯಾರೆ ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಹೇಳ್ತಾನೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದು ಇಷ್ಟ. ಇಷ್ಟರಿ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರ್ಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ. ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಸ್ನೇಹಿತರೆ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಂಚೋಕೆ, ಅಂಗೈಯಗಳ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ? ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಹೆಂಗೈತ್ರಿ ಲೆಕ್ಕ? ನಾನು ಮಂಜುನಾಥ್ ಪೈ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಸೂಲ್ ಜಲೀಲ್ ಮೋಮಿನ್, ಕ್ಲಾಸಿಕಲ್ ಕಥಕ್ ನೃತ್ಯ ಸಂಯೋಜಕರು ಇವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ಸರ್, ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮಧುರವಾದ ಕ್ಷಣ ಅಂದ್ರೆ ಅವರ ಬಾಲ್ಯ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಮಾತುಕತೆಯನ್ನ ತಮ್ಮ ಬಾಲ್ಯದಿಂದಲೇ ಪ್ರಾರಂಭ ಮಾಡೋಣ. ಸರ್, ಮೊದಲಿಗೆ ಹೇಳಿ ತಮ್ಮ ಬಾಲ್ಯದ ಬಗ್ಗೆ, ಹಾಗೇನೆ ತಮ್ಮ ತಂದೆ ತಾಯಿ ಪರಿಚಯ.
1: ನನ್ನ ಹೆಸರು ರಸೂಲ್ ಮೋಮಿನ್. ನಾನು ರಾಯಬಾಗದಲ್ಲಿ ಹುಟ್ಟಿ ರಾಯಬಾಗದಲ್ಲಿ ಬೆಳೆದಿದ್ದೀನಿ, ರಾಯಬಾಗಲ್ಲಿ ಇರ್ತಿದ್ದೀನಿ ಇವಾಗ. ನನ್ನ ತಂದೆಯವರು ಕೂಡ ಅವರು ಒಂದು ಸಮಾಜ ಸೇವಕರಿದ್ದರು, ಜಲೀಲ್ ಮೋಮಿನ್ ಅಂತ, ನಮ್ಮ ಟೌನ್ ಮುನ್ಸಿಪಲ್ ಚೇರ್ಮನ್ರಾಗಿದ್ದರು. ಆಮೇಲೆ ನನಗೆ ನನ್ನ ಚೈಲ್ಡ್ಹುಡ್ಡಿಂದ ನನಗೆ ಆರ್ಟ್, ಡಾನ್ಸ್, ಹಾಡುಗಳು ತುಂಬ ನನಗೆ ಅದು ಪ್ರಿಯವಾಗಿತ್ತು. ಬಟ್ ನನಗೆ ಅವಕಾಶಗಳು ಇಲ್ಲಿ ಸಿಗಲಿಲ್ಲ, ಹಳ್ಳಿಯಲ್ಲಿ ಇರೋದ್ರಿಂದ ನನಗೆ ಅದಕ್ಕೆ ನಮಗೆ
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ. ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ

0: ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಸೂಲ್ ಜಲೀಲ್ ಮೋಮಿನ್, ಕ್ಲಾಸಿಕಲ್ ಕಥಕ್ ನೃತ್ಯ ಸಂಯೋಜಕರು ಇವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ಸರ್, ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮಧುರವಾದ ಕ್ಷಣ ಅಂದ್ರೆ ಅವರ ಬಾಲ್ಯ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಮಾತುಕತೆಯನ್ನ ತಮ್ಮ ಬಾಲ್ಯದಿಂದಲೇ ಪ್ರಾರಂಭ ಮಾಡೋಣ. ಸರ್ ಮೊದಲಿಗೆ ಹೇಳಿ ತಮ್ಮ ಬಾಲ್ಯದ ಬಗ್ಗೆ, ಹಾಗೇನೆ ತಮ್ಮ ತಂದೆ ತಾಯಿ ಪರಿಚಯ.
1: ನನ್ನ ಹೆಸರು ರಸೂಲ್ ಮೋಮಿನ್. ನಾನು ರಾಯಬಾಗದಲ್ಲಿ ಹುಟ್ಟಿ ರಾಯಬಾಗದಲ್ಲಿ ಬೆಳೆದಿದ್ದೀನಿ, ರಾಯಬಾಗಲ್ಲಿ ಇರ್ತಿದ್ದೀನಿ ಇವಾಗ. ಸೊ ನನ್ನ ತಂದೆಯವರು ಕೂಡ ಅವರು ಒಂದು ಸಮಾಜ ಸೇವಕರಿದ್ದರು, ಜಲೀಲ್ ಮೋಮಿನ್ ಅಂತ, ನಮ್ಮ ಟೌನ್ ಮುನ್ಸಿಪಲ್ ಚೇರ್ಮನ್ರ್ ಆಗಿದ್ದರು. ಆಮೇಲೆ ನನಗೆ ನನ್ನ ಚೈಲ್ಡ್ಹುಡ್ಡಿಂದ ನನಗೆ ಆರ್ಟ್, ಡಾನ್ಸ್, ಹಾಡು ಹೇಳ ತುಂಬ ನನಗೆ ಅದು ಪ್ರಿಯವಾಗಿತ್ತು. ಬಟ್ ನನಗೆ ಅವಕಾಶಗಳು ಇಲ್ಲಿ ಸಿಗಲಿಲ್ಲ, ಹಳ್ಳಿಯಲ್ಲಿ ಇರೋದ್ರಿಂದ ನನಗೆ ಅದಕ್ಕೆ ನಮಗೆ ಮಾರ್ಗನೂ ಇರಲಿಲ್ಲ, ಮನೆಯಲ್ಲಿ ಕೂಡ ಯಾರು ನನಗೆ ಅದು ಅದ್ರ ಬಗ್ಗೆ ಹೇಳ್ಕೊಳೋರು ಇರಲಿಲ್ಲ. ಬಟ್ ಅದು ಎಲ್ಲಿಂದ ಬಂತು ಗೊತ್ತಿಲ್ಲ ನನಗೆ, ಐ ತಿಂಕ್ ಇಟ್ಸ್ ಗಾಡ್ಸ್ ಗ್ರೇಸ್ ಓನ್ಲಿ. ಸೊ ನಾನು ಅದು ಮನಸ್ಸಲ್ಲಿ ಇದ್ದಿದ್ದನ್ನು ನಾನು ಹಂಗೆ ಬೆಳೆಸ್ಕೊಂಡು ಹೋಗಬೇಕು, ನಾನು ಕಲಿಯಬೇಕು ಅಂತ ನನಗೆ ಆತುರ ಇತ್ತು. ಸೊ ನಾನು ನಾನು ಡಿಗ್ರಿ ಮುಗಿಯೋವರೆಗೆ ನಾನು ಅಲ್ಲೇ ರಾಯಬಾಗಲ್ಲಿ ಓದಿದ್ದು. ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUCಯಲ್ಲಿ ನನಗೆ ಒಬ್ರು ಸರ್, ನಮ್ಮಲ್ಲಿ ಒಬ್ರು ಗುರುಗಳಾಗಿ ಹಿರೇಮಠ್ ಸರ್ ಅಂತ ಇದ್ರು, ಗಂಗಾಧರ್ ಹಿರೇಮಠ್ ಸರ್ ಅಂತ. ಅವರು ನನ್ನ ಬಗ್ಗೆ ನನಗೆಲ್ಲ ಭಾಳ ದಿನದೇ ನಂಗೆ ನೋಡ್ತಾ ಇದ್ರು, ನನ್ನ ಚೈಲ್ಡ್ಹುಡ್ ಎಲ್ಲ ನೋಡ್ಕೊಂಡು. ಅವರು ನನಗೆ ಸುಮಾರು ಸರ್ ಹೇಳ್ತಿದ್ರು, ನೀನು ಡಿಗ್ರಿವರೆಗೆ ಏನು ಮಾಡ್ಲಿಕ್ಕೆ ಹೋಗಬೇಡ, ನಿನಗೆ ಇದರಲ್ಲಿ ನಿನ್ನ ಫೀಲ್ಡಲ್ಲಿ ಡಾನ್ಸ್ ಮ್ಯೂಸಿಕಲ್ಲಿ ನಿನಗೆ ಬೇಕಾದಷ್ಟು ಅವಕಾಶಗಳಿದೆ, ನೀನು ನನಗೆ ನಾನು ನಿಂಗೆ ಅಡ್ರೆಸ್ ಕೊಡ್ತೀನಿ ಅಲ್ಲಿ ಹೋಗಿ, ನೀನು ಡಿಗ್ರಿ ಮುಗಿಸ್ಕೋ, ನಿಂದು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೋ, ನೀನು PhD ಮುಗಿಸ್ಕೋಬಹುದು ನೀನು ಅಂತ ಅಂದಿದ್ದಕ್ಕೆ, ಎಲ್ಲೋ ಒಂದು ಸರ್ ಹೇಳಿದ್ದು ಇದು ಈ ಥರ ಇರ್ಬೋದಲ್ಲ ಈ ಥರ ಅಂತ ತಿಳ್ಕೊಂಡು ಗೊತ್ತಾದ್ಮೇಲೆ ನಾನು ಅದು ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದಿನ ಫೈನಲ್

ನಾನು ಬಿ ಎ ಫೈನಲ್ ಇಯರ್ಲಿಗೆ ಒಂದು ಸಬ್ಜೆಕ್ಟ್ ನಂದು ಉಳ್ಕೊಂತು. ಅವಾಗ ಮನೆಯಲ್ಲಿಗೆಲ್ಲ ತುಂಬ ಬಯಸ್ಕೊಂಡೆ ನಾನು. ಆಮೇಲೆ ಸರ್ ಅಂದರು ಇವಾಗ ಮತ್ತೆ ಏನು ಅವಕಾಶ ಮಿಂಚಿಲ್ಲ, ಈಗೂ ಅದು ನೀನು ಮಾಡ್ಬೋದು, ನೀನು ಹೋಗು ಅಂತ ತಿಳ್ಕೊಂಡು ನಮ್ಮ ಮನೇಲಿ ಹೇಳದೆ ಕೇಳಿದೆ ನಾನು. ಸರ್ 1,000 ರೂಪಾಯಿ ಕೊಟ್ಟಿದ್ರು ನನಗೆ, ರೇಮಂಡ್ ಸರ್. 1,000 ರೂಪಾಯಿ ತೊಗೊಂಡು ನಾನು ಬೆಂಗಳೂರಿಗೆ ಹೋದೆ. 1,000 ರೂಪಾಯಿ ಇಟ್ಕೊಂಡು ಹೋಗಿದ್ದೆ ಅಷ್ಟೇ. ಬಟ್ ನನಗೆ ಎಲ್ಲಿ ಇರಬೇಕು ಏನು ಏನೇನು ಗೊತ್ತಿಲ್ಲ. ನನಗೆ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಟ್ರೈನ್ ಒಂದೇ ಟ್ರೈನ್ ಬೆಂಗಳೂರು ಹೋಗ್ತಿತ್ತು ಮೊದಲು. ಆ ಟ್ರೈನ್ ಹತ್ಕೊಂಡು ಟಿಕೆಟ್ನು ಇಲ್ಲ, ತೊಗೊಂಡಿಲ್ಲ ಟಿಕೆಟು. ಹತ್ಕೊಂಡು ಹಂಗೆ ಹೋಗಿಬಿಟ್ಟಿದ್ದೀನಿ ಸ್ಟೇಷನಲ್ಲಿ ಹೋಗಿ. ಸುಸ್ತು ನಾನು ಎಲ್ಲ ಅಲ್ಲಿ ತುಂಬ ಕಷ್ಟಪಟ್ಟು ಆಮೇಲೆ ಅದು ಇಂಟರ್ವ್ಯೂ ಡೇಟ್ ನನಗೆ ಹಂಗೆ ಅದಕ್ಕೂ ಒಂದು ಡೇಟು ಟೈಮಿಗೆ ಇರುತ್ತೆ, ಮುಕ್ಕರ ಇರುತ್ತೆ, ಫಿಕ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ನನಗೆ ಹಿಡಿ ಟೈಮ್ಗೆ ನಾನು ಹೋಗಿ ಸ್ಕೂಲಲ್ಲಿ ಹೋಗಿ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೋರಿಯೋಗ್ರಫಿ ಅಂತ ಇನ್ಸ್ಟಿಟ್ಯೂಟಲ್ಲಿ, ಅದು ಬೆಂಗಳೂರು ಯೂನಿವರ್ಸಿಟಿ ಅಫಿಲೇಟೆಡ್. ನಮ್ಗೆ ಅಲ್ಲಿ ಡಾನ್ಸ್ ಡೈರೆಕ್ಟರ್ ಮತ್ತು ಡಾನ್ಸ್ ಟೀಚರ್ ಮತ್ತು ಗುರುಗಳಾಗಿದ್ದವರು ಡಾಕ್ಟರ್ ಶ್ರೀಮತಿ ಮಾಯಾರಾವ್ ನಟರಾಜನ್ ಅಂತ, ಅವರು ಅವ್ರ ಸಿಸ್ಟರ್ ಚಿತ್ರ ವೇಣುಗೋಪಾಲ್ ಅಂತ, ಅವರು ಕೂಡ ನಮಗೆ ಕಥಕ್ ಮತ್ತು ಕೋರಿಯೋಗ್ರಫಿ ಡಾನ್ಸ್ ಬಗ್ಗೆ ಎಲ್ಲ ಕೋರ್ಸ್ ಅದು 3 ಇಯರ್ಸ್ ಡಿಗ್ರಿ ಕೋರ್ಸ್ ಬಿ ಎ ಅಂತ ಹೇಳಿದ್ವಿ. ಫೀಸ್ದು ಕೂಡ ಫೀಸ್ ಸ್ಟ್ರಕ್ಚರ್ ತುಂಬ ಇತ್ತು, ಇರೋದ್ರಿಂದ ನನಗೆ ಅದು ಫೀಸಲ್ಲಿ ನೋಡಿಬಿಟ್ಟು ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಬಟ್ ನನಗೆ ಗುರುಗಳಿಗೆ ಅವರು ನಮ್ಮ ದೀದಿ ಮಾಯಾ ದೀದಿ ಅವ್ರಿಗೆ ಹೇಳಿದ ತಕ್ಷಣ ನನ್ನ ಇಂಟರ್ವ್ಯೂ ಮಾಡಿದಾಗ ನಾನು ಡಾನ್ಸ್ ಎಲ್ಲ ನೋಡಿದ್ರು ಅವರು, ನೋಡಿಬಿಟ್ಟು ಅವ್ರಿಗೆ ಆಶ್ಚರ್ಯ ಆಯಿತು, ನೀನು ಕಲ್ತಿಲ್ಲ ಅಂತ ನೀನು ಮತ್ತೆ ಎಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ನೀನು, ಬೇಸಿಕ್ ಸ್ವಲ್ಪ ಗೊತ್ತಿ ಆ ಕಡೆ ಈ ಕಡೆ ಇರಬಹುದು ನಿಂದು, ಬಟ್ ಆ್ಯಸ್ ಎ ಡಾನ್ಸರ್ ಇಲ್ಲಿ ನಾವು ವ್ಯೂವಿಂದ ನೋಡಿದ್ರೆ ನೀನು ಎಲ್ಲ ಭಾಳ ನೀಟಾಗಿ ಮಾಡ್ಬೋದು, ನಿಮ್ಮ ಮುಂದೆ ಕಲ್ಕೊಂಡು ನೀನು ಕಲಿಬಹುದು, ಸಾಧನೆ ಮಾಡ್ಬೋದು ನಿನಗೆ ನೋಡಿದ್ರಂಗೆ ಅನಿಸುತ್ತೆ. ಅದಕ್ಕೆ ನಾನು ನಿನಗೆ ಒಂದು ಅವಕಾಶ ಕೊಡ್ತೀನಿ, ಅಡ್ಮಿಷನ್ ಕೊಡ್ತೀನಿ. ಯಾಕಂದ್ರೆ ತುಂಬ ಕಾಂಪಿಟೇಷನ್ ಇತ್ತು, 10 ಜನ ತಗೋಬೇಕು ವರ್ಷಕ್ಕೆ ಅಲ್ಲಿ ಸ್ಟೂಡೆಂಟ್ಸ್ ಡಿಗ್ರಿಗೆ. ಜಸ್ಟ್ ಸುಮಾರು 100-105 ಜನ ಬರ್ತಾರೆ, ಬೇರೆ ಬೇರೆ ಸ್ಟೇಟ್ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಕಂಟ್ರೀಸಿಂದ ಬರ್ತಾರೆ. ಬಟ್ ನಿನಗೆ ಒಂದು ಸ್ಪೆಷಲ್ ನಾನು ಇದನ್ನ ಇಟ್ಕೊಂಡು ಬೆಳಗಾವಿಯಿಂದ ಬಂದಿದೀಯಾ ನೀನು, ಹಳ್ಳಿಯಿಂದ ಬಂದಿದೆಯಾ ಅಂತೀಯ, ಅದಕ್ಕೆ ಇರಲಿ ನಿನಗೆ ಒಂದು ಚಾನ್ಸ್ ಕೊಡೋಣ ಈ ಸರಿ ಅಂತ ತಿಳ್ಕೊಂಡು ನಮ್ಮ ಇನ್ಸ್ಟಿಟ್ಯೂಟ್ ಡೈರೆಕ್ಷನ್ ಪ್ಯಾನಲಲ್ಲಿ ಎಮ್ ಎಸ್ ಸತ್ಯು ಡೈರೆಕ್ಟರ್, ದೊಡ್ಡ ಡೈರೆಕ್ಟರ್ ಅವರು ಇಲ್ಲಿ ವಿಮಲಾ ರಂಗಾಚಾರ್ಯ ಅವರು, ಆರ್ಟ್ ಆ್ಯಂಡ್ ಕಲ್ಚರ್ಗೆ ದೊಡ್ಡ ಅವ್ರ ಹೆಸರುವಾಸಿ ಅವರು, ಮಾಯಾ ದೀದಿ, ಆಮೇಲೆ ಚಿತ್ರಾ ದೀದಿ ಆಮೇಲೆ ಶಿರೀಶ್ ಮೋಹನ್ ಸರ್ ಅಂತ ಒಬ್ಬ ಥಿಯೇಟರ್ ಆಕ್ಟಿವಿಟಿ ಇದ್ದರು, ಅವರು ಪರ್ಸನಾಲಿಟಿ ಇದ್ದರು, ಎನ್ ಎಸ್ ಡಿ ಅವರು. ಆಮೇಲೆ ಸುಮಾರು ಜನ ದೊಡ್ಡ ದೊಡ್ಡ ಪೆನಾಲಲ್ಲಿದ್ದು ತುಂಬ ಜನ ಜೂರೀಸ್ ಇದ್ರು, ಎಲ್ಲರಿಗೆ ಒಂಥರ ಆಶಾ. ಗಿರೀಶ್ ಕಾರ್ನಾಡ್ ಸರ್ ಕೂಡ ಆಗಿದ್ರು ನಮ್ಮಲ್ಲಿ, ಅವರು ಕೂಡ ಒಬ್ಬರು ಒನ್ ಆಫ್ ದಿ ಪೆನಾಲ್ ಜೂರಿ ಅವರು ಕೂಡ. ಸೊ ಅವ್ರು ಹೇಳಿದರು ಎಲ್ಲರ ಮನಸ್ಸಲ್ಲಿ ಕನ್ನೆಲ್ಲಿ ನೋಡಿದಾಗ ಅವ್ರಿಗೆ ಅವ್ರಿಗೆ ಅನಿಸೋದು ಮುಸ್ಲಿಂ ಹುಡುಗ ರಸೂಲ್ ಅಂತ ಹೇಳ್ತಾನೆ. ನಾವು ಮುಸ್ಲಿಮ್ಸಲ್ಲಿ ತುಂಬ ಮ್ಯೂಸಿಕ್ ಫೀಲ್ಡಲ್ಲಿ ತುಂಬ ಜನ ಹೆಸರುವಾಸಿ ಪಂಡಿತರಿದ್ದಾರೆ, ಬಟ್ ಇವನು ಡಾನ್ಸ್ಗೆ ಬಂದಿದ್ದಾನೆ ಇವನು ಅಂತ ಎಲ್ಲರೂ ಒಂದು ಕಣ್ಣು ಎಲ್ಲರ ಕಣ್ಣಲ್ಲಿ ನೋಡ್ಕೊಂಡು ಒಬ್ಬರು ಮುಖ ನೋಡ್ಕೊಂಡು ಏನು ಮಾಡಬೇಕು ಏನು ಹೇಳಬೇಕು ಅಂತಂದು ಎಲ್ಲರಿಗೆ ಹತ್ರ ಇತ್ತು. ಬಟ್ ನಾನು ಒಂಥರ ಫೇಸ್ ನಾನು ಪೇಲ್ ಫೇಸ್ ಇಟ್ಕೊಂಡು ಏನು ಮಾತ್ರ ಕೊಡ್ತಾರೋ ಇಲ್ಲ, ನಾನು ಅಲ್ಲಿಂದ ಬಂದಿದ್ದೀನಿ ಮನೆಗೆ ಹೇಳಿದೆ ಓಡಿ ಬಂದಿದ್ದೀನಿ, ಬಟ್ ಕೊಟ್ಟಿಲ್ಲ ಮತ್ತೆ ವಾಪಸ್ ಮನೆಗೆ ಹೋಗಬೇಕಾದ್ರೆ ನನಗೆ ಮತ್ತೆ ಎಲ್ಲಿ ಹೋಗಿದ್ದು ಅಂತ ಕೇಳಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಬೈ ದ ಗ್ರೇಸ್ ಆಫ್ ಗಾಡ್ ಅವೆಲ್ಲ ಒಳ್ಳೇದೇ ಆಯಿತು ಸರ್ ಮೇಡಮ್ ಅಂದರು, ಆಯಿತು ನೀ ಅಡ್ಮಿಷನ್ ಮಾಡ್ತೀವಿ. ಫೀಸ್ ಸ್ಟ್ರಕ್ಚರ್ ಹೇಳಿದರು, ಫೀಸ್ ಸ್ಟ್ರಕ್ಚರ್ ಹೇಳಿದ ತಕ್ಷಣ ನನಗೆ ಅವಾಗ 3,300 ರೂಪಾಯಿ ಏನು ಫೀಸ್ ಇತ್ತು ವರ್ಷದ್ದು. ಬಟ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಾನು ಏನು ಮಾಡಬೇಕು ಗೊತ್ತಾಗಿಲ್ಲ, ಏನಾದರೂ ಮಾಡಿ ನನಗೆ ಹೋಗಿ ಮನೆಗೆ ವಾಪಸ್ ಹೋಗಬಾರ್ದು, ನಾನು ಮಾಡ್ಬೇಕಂತ ತಿಳ್ಕೊಂಡು ಮೇಡಮ್ ಹತ್ರ ಹೇಳಿದೆ. ಮೇಡಮ್ ಅವ್ರಿಗೆ ನಂದು ಇಡೀ ಮನೆಯದು ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ಬಟ್ ನನಗೆ ಈ ವಿಷಯದಲ್ಲಿ ನಾನು ಕಳಿಸ್ತಿರ್ಲಿಲ್ಲ ಅವ್ರಂತ ನಾನು ಏನು ಹೇಳಿಲ್ಲ, ನನಗೆ ಯಾರಿಲ್ಲ ಮೇಡಮ್ ಮತ್ತೆ ನಾನು ಹಿಂಗೆ ಅಂತ ನಾನು ಆತ್ರ ಇದ್ದೀನಿ ಅಂತ ತಂದಿದ್ದಕ್ಕೆ ಅವ್ರ ಪಾಪ ಹೌದಾ ಅಂತ ಹೇಳಿಬಿಟ್ಟು ಒಂದು 6 ತಿಂಗಳು ನಾನು ಕಷ್ಟಪಟ್ಟೆ. ಅವ್ರು ಗೊತ್ತಾಯ್ತು ಅಂದ್ರೆ ನಾನು ಕಷ್ಟಪಡೋದು ನೋಡಿ, ನಂದು ಹುಟ್ಟದ್ದು ನಾನು ಇರೋದು ಎದೆಲ್ಲ ನೋಡ್ಕೊಂಡು ಮಾನಸಿಕ ನಂದು ಫೇಸ್ ಎಲ್ಲ ನೋಡಿ ಅವರು ರೀಡ್ ಮಾಡಿ ಹೇಳಿದರು ಏನಾಯ್ತು ಅಂತ ಒಂದ್ಸರಿ ಕೇಳಿದಾಗ ಮೇಡಮ್ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅವರು ಅಯ್ಯೋ ಹುಚ್ಚ ನೀನು ಮೊದಲೇ ಯಾಕೆ ಹೇಳಿಲ್ಲ ನನಗೆ, ನಮ್ಮ ಮನೇಲಿ ಇರ್ಬೋದು ತಲೆ ನೀನು ಅಂತಂದೇಳಿ. ಅವಾಗ 6 ತಿಂಗಳು ಎಲ್ಲೋ ನಾನು ಎಲ್ಲೆಲ್ಲೋ ಹೆಂಗೆ ಹೆಂಗೂ ಇರ್ತಿದ್ದೆ. ಅವ್ರಿಗೆ ಗೊತ್ತಾದ್ಮೇಲೆ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ರ ತಮ್ಮ ಮನೇಲಿ ಇಟ್ಕೊಂಡ್ರು. 3 ವರ್ಷ ತಾನು ಅವ್ರ ಮನೇಲಿ ಇದ್ದೆ. ಇದಕ್ಕೆ ಎಮ್ ಎ ಕೋರ್ಸ್ಗೆ ಕೂಡ ನಾನು 2 ವರ್ಷ ಅವ್ರ ಮನೇಲಿ ಇದ್ದೆ. ಗುರು ಶಿಷ್ಯ ಪರಂಪರದಲ್ಲಿ ನನಗೆ ಅನಿಸಿದ ಮಟ್ಟೆ ನನ್ನ ಸಿಕ್ಕಷ್ಟು ವಿದ್ಯಾ ಮತ್ತು ಗುರುವಿನ ಜೊತೆಗೆ ಸಂವಾದ ಗುರು ಜೊತೆ ಇರೋದು ಭಾಗ್ಯ. ನನ್ನಂಥ ಶಿಷ್ಯನಿಗೆ ಸಿಕ್ಕಿದೆ ಮತ್ತು ಅಲ್ಲಿ ಮಿಕ್ಕಿದವರೆಲ್ಲ ಎಲ್ಲರಿಗೆ ಅಷ್ಟೊಂದು ಅವ್ರಿಗೆ ಕಾಳಜಿ ವಹಿಸಿ ದೀದಿ ಅಷ್ಟು ಇದು ಮಾಡಿಲ್ಲ, ಅವ್ರು ಕಲಿಸಿಲ್ಲ ಅಂತ ಅನಿಸ್ತದೆ. ನನ್ನ ಹತ್ರ ಇರೋದು ವಿದ್ಯೆ ದೀದಿದು ಅವ್ರ ಜೊತೆ ಇರೋದ್ರಿಂದ ನನಗೆ ಅವ್ರದ್ದು ಹೇಳೋದು ಕೊಡೋದು ಹೆಂಗೆ ಇರಬೇಕು ಸಮಾಜದಲ್ಲಿ ಅಂತ ತಿಳ್ಕೊಂಡು ಡಾನ್ಸ್ ಅಲ್ಲದೆ ನಾನು ಸಮಾಜದಲ್ಲಿ ಹೆಂಗೆ ಸಮಾಜ ಮುಖ್ಯವಾಗಿರಬೇಕು ಅಂತ ಅದು ಹೇಳಿಕೊಟ್ರು. ಡಾಕ್ಟರ್ ಮಾಯಾರಾವ್ ಅಂತಂದರೆ ವರ್ಲ್ಡ್ ಎಕ್ಸ್ಪೋನೆಂಟ್ ಕಥಕ್ ಡಾನ್ಸರ್ ಅವರು, ಅವ್ರು ತುಂಬಾ ಹೆಸರಿದೆ. ಅದಕ್ಕೆ ನಾವು ಎಲ್ಲಿ ಹೋದ್ರು ಮಾಯಾರಾವ್ ಸ್ಟೂಡೆಂಟ್ ಅಂತ ಅಂದ ತಕ್ಷಣ ಎಲ್ಲರೂ ಒಂಥರ ಹಿಂಗೆ ನೋಡ್ತಾರೆ, ಒಂದು ಹುಬ್ಬ ಮೈಲಿ ಮಾಡ್ಕೊಂಡು ಓ ಮಾಯಾ ದೀದಿ ಹೆಮ್ಮೆಯಿಂದ ನೋಡ್ತಾರೆ. ಸೊ ಅದಕ್ಕೆ ಖುಷಿ ಕೊಡುತ್ತೆ ನಮಗೆ. ಅವ್ರು ಕಷ್ಟಪಟ್ಟಿದ್ದಕ್ಕೂ ಆಯಿತು, ನಾವು ಇದರಲ್ಲಿ ಹೆಸರು ಮಾಡ್ಕೊಂಡು ದುಡ್ಡೇನು ಮಾಡೋಕ್ಕಾಗಿಲ್ಲ. ಬಟ್ ನಮಗೆ ಒಂದು ಕಲೆ ದೃಷ್ಟಿಯಿಂದ ನಾವು ಕಲೆ ಒಂದು ದೊಡ್ಡ ಸಮುದ್ರ ಅದು. ಅದರಲ್ಲಿ ನನಗೆ ದೀದಿ ಅಂತಿದ್ರು, ನನಗೆ ಗೊತ್ತಿಲ್ಲ ಡಾನ್ಸಲ್ಲಿ ಏನಿದೆ ಅಂತ ಕಥಕ್ಕಂತ ಗೊತ್ತಿಲ್ಲ ನಮಗೆ. ನಮ್ಮ ಗುರುಗಳು ಶಂಭು ಮಹಾರಾಜ್ ಅವರು ಮತ್ತು ಬಿರ್ಜು ಮಹಾರಾಜ್ ಅವರು ಅವರು ಕಲಿಯುವಾಗ ಅವ್ರ ಹತ್ರ ಅವರೊಂದು ಇದು ಒಂದು ದೊಡ್ಡ ಸಮುದ್ರ, ನಮ್ಮ ಹತ್ರ ಇರೋದು ಒಂದು ಕೊಡದಲ್ಲಿ ಒಂದು ಕೊಡಪಾನದಷ್ಟೇ ಇದನ್ನ ಹತ್ರ ಇರಬಹುದು ಕೊಡಪಾನದಷ್ಟೇ ಇರಬಹುದು. ನೀನು ಹೆಂಗ್ ತಗೊಳ್ತೀವಿ ನೋಡು ಅಂತ ಆ ದೀದಿ ಯಾವಾಗ ಹೇಳೋರು. ದೀದಿ ಹತ್ರ ಕೊಡಪಾನ ತುಂಬಿದ್ರೆ ಆ ಕೊಡದಲ್ಲಿ ನಾವು ಎರಡು ಅಗಳು ಕೂಡ ಸಿಕ್ಕಿದೆ ಗೊತ್ತಿಲ್ಲ ನಮಗೆ, ಅಷ್ಟು ನಮಗೆ ಅದು ಸಿಕ್ಕಿದೆ. ಯಾಕಂದ್ರೆ ದೊಡ್ಡ ವಿಶಾಲ ಸಬ್ಜೆಕ್ಟ್ ಅದು, ಮ್ಯೂಸಿಕ್ ಅಂಡ್ ಡಾನ್ಸ್ ಅಂತಂದ್ರೆ ಇಟ್ಸ್ ವೆರಿ ವಾಸ್ಟ್ ಸಬ್ಜೆಕ್ಟ್, ಅದಕ್ಕೆ ಮಾತಾಡ್ಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಡಾನ್ಸ್ ಬಗ್ಗೆ ಮ್ಯೂಸಿಕ್ ಬಗ್ಗೆ. ಬಟ್ ಏನು ಮಾಡೋಕ್ಕಾಗುತ್ತೆ ಸರ್, ಇದು ಸಮಾಜದಲ್ಲಿ ಮನುಷ್ಯನ ಜೀವನ ಎಷ್ಟಿದೆ, ಆ

0: ಆ ಟೈಮಲ್ಲಿ ಪ್ರಿನ್ಸಿಪಲ್ಗಳಿದ್ರು, ಐಸಾಕ್ ಸರ್, ಡಾಕ್ಟರ್ ಐಸಾಕ್ ಸರ್ ಅಂತ ಇದ್ರು. ಅವ್ರಿಗೆ ಗೊತ್ತಿತ್ತು, ಅವರು ಒಳ್ಳೆಯ ಹ್ಯೂಮನ್ ಬೀಯಿಂಗ್ಸ್. ಅವರು ಅರ್ಥ ಮಾಡ್ಕೊಳ್ಳೋರು, ನೀನು ಪರವಾಗಿಲ್ಲಪ್ಪ ನಾನು ಇದ್ದೀನಿ ಬಿಡು, ನಿಮಗೆ ಪ್ರಾಬ್ಲಮ್ಗಿನ ಎಸ್ಕ್ಯೂಸ್ ಕೊಡ್ತೀನಿ ಅಂತಂದರು. ಆಮೇಲೆ ಯಾರೋ ಒಬ್ಬರು ಪ್ರಿಯಾ ಮೇಡಮ್ ಬಂದು, ಪ್ರಿನ್ಸಿಪಲ್ ಮೇಡಮ್ ಯಾರೋ ಒಬ್ಬರು ಇದ್ದರು, ಅವರು ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರು, ಅವರು ಮಿಲಿಟ್ರಿ ಆಫೀಸರ್ ಮಿಸಸ್ ಅವರು. ಸೊ ಅವ್ರು ಸ್ವಲ್ಪ ಮಿಲಿಟ್ರಿ ಡಿಸಿಪ್ಲಿನ್ ಥರ ಅವರೆಲ್ಲ ಹೇಳೋರು. ಬಟ್ ನಮ್ಮ ಫೀಲ್ಡಲ್ಲಿ ಏನು ಮಾಡೋಕ್ಕಾಗುತ್ತೆ, ನಾನು ಇಲ್ಲಿರಲ್ಲ ಮ್ಯಾಮ್, ಬೆಳಗಾಂ ರೈ ಯಾವಾಗ ಬರ್ತೀನಿ 100 kilometers ದೂರ ಅಂದಿದ್ದಕ್ಕೆ ಕೆಲವೊಂದು ಸರಿ ಅವ್ರು ಎಸ್ಕ್ಯೂಸ್ ಮಾಡಬೇಕು, ಕೆಲವೊಂದು ಸರಿ ಮೂಡಲ್ಲಿ ಇಲ್ಲದಾಗ ಅವರು ಬೈಯೋರು. ಆಮೇಲೆ ಮ್ಯಾನೇಜ್ಮೆಂಟ್ ಕೂಡ ಅವ್ರಿಗೆ ಗೊತ್ತಾಗುತ್ತೆ, ಮತ್ತು ಎಲ್ಲ ಇದು ಬಟನ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಫೇಸ್ ಮಾಡಬೇಕಾಗುತ್ತೆ, ನಿಮ್ಮಿಂದ ನಾವು ನಾವು ಅನ್ಸ್ಕೋಬೇಕಾಗುತ್ತೆ, ನೀವೇನು ಮಾಡ್ಕೊಂಡು ಹೋಗ್ತೀರಾ ಬಟ್ ಅಂತೆಲ್ಲ ಎಲ್ಲ ಹೇಳೋರು. ಬಟ್ ಎನಿವೇ ಸ್ವಲ್ಪ ದಿನ ಆಯಿತು ಮೇಡಮ್. ಮತ್ತೆ ನನಗೆ ಒಂದು ಯಾವ ಕಡೆ ಒಂದು ಬೇರೆ ಕಡೆ ಒಂದು ನಾವು ಸ್ಕೂಲಿನ ಆಚೆ ಬರಬೇಕಾದ್ರೆ ಸನ್ಮಾನಲ್ಲಿ ಒಂದು ವಾಕಿಂಗ್ ಇಂಟರ್ವ್ಯೂ ಇತ್ತು ಸಂಜಯ್ ಗೌಡಾವತ್ ಇಂಟರ್ನ್ಯಾಷನಲ್ ಸ್ಕೂಲ್ನವ್ರದ್ದು. ಸೊ ನೋಡೋಣ ಸುಮ್ಮನೆ ಹೋಗಿ ಒಂದು ಕಲ್ವಾಗೋಣ ಅಂತ ನಾವು ಹೋದ್ವಿ. ಅಲ್ಲಿ ಹೋದ ತಕ್ಷಣ ಕೇಳಿದಾರೆ ಅಂದ ತಕ್ಷಣ ಅವ್ರು ಏನು ಅವರು ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ರು ಅವ್ರು ಕೇಳಿಗೆ ಅವರು. ಸೊ ಕೇಳಿ ಸ್ಟಾಫ್ ಅಂದ ತಕ್ಷಣ ಸುಮಾರು ಒಂದು 4 ಟೀಚರ್ಸ್ ಹೋಗಿದ್ವಿ ನಾವು ಅಲ್ಲಿ. ನಮ್ಮ 4 ಮಂದಿಗೆ ಆರ್ಡರ್ ಕಾಪಿ ಕೊಟ್ಬಿಟ್ರು, ಅವರು ಮಾತಾಡಿದ್ರು, ನಾವು ಇಂಟರ್ವ್ಯೂ ನೋಡಿದ್ರು ನಮ್ದೆಲ್ಲ ಇದ್ರು ನೋಡ್ಕೊಂಡು. ಯಾಕಂದ್ರೆ ನಾವು ಕೇಳಿ ಮಾಡ್ತೀವಿ ಅಂದ್ರೆ ಕೇಳಿ ಸುಮ್ಮನೆ ಎಲ್ಲರಿಗೆ ಹೆಂಗೆ ತಗೊಳಂಗಿಲ್ಲ, ಕೇಳಿದ ಕೇಳಿ ಸ್ಟಾಫ್ ಅಂತ ತಕ್ಷಣ ಕ್ವಾಲಿಫೈಡೇ ಇರ್ತೀರಾ ನೀವು ಎಲ್ಲ ತಗೊಂಡು. ಮೇಡಮ್ ಪ್ರಿನ್ಸಿಪಲ್ ಮೇಡಮ್ ಅವರು ಸುಸ್ಮಿತಾ ಮೋಹಿಂತಿ ಅಂತ ಈಗ ಡೈರೆಕ್ಟರ್ ಅವರಲ್ಲಿ, ಅವ್ರು ಅದೇ ಮಾತಂದಿದ್ದು ನಿಮ್ಗೆ ಎಂಟ್ರಿ ಮಾಡಬೇಕಾಗಿಲ್ಲ ನಾವು, ಯಾಕಂದ್ರೆ ಕೇಳಿ ಸ್ಟಾಫ್ ಅಂತೀರಿ, ಮತ್ತೆ ಐಡಿಗಳಿದೆ ಕೇಳಿದ್ದು. ಸೊ ನಾ ಕೇಳಿಯವರ ನಿಮ್ಗೆಲ್ಲ ಅದನ್ನ ನೋಡ್ಕೊಂಡು ನಿಮಗೆ ಐಡಿ ಕೊಟ್ಟಿರ್ತಾರೆ, ನಿಮಗೆ ತಗೊಂಡಿರ್ತಾರೆ ಅಂದಮೇಲೆ ನಾನು ಪುನಃ ಪುನಃ ಅದೇ ಮಾತುಗಳು ಏನರ್ಥ ಇದೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಳಿ ಅಂತ ಅಂದಿದ್ದಕ್ಕೆ ನಾವು ಅಲ್ಲಿ ಆಯಿತು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ನಾವು ಹೇಳಿದಕ್ಕೆ ಇಲ್ಲಿ ಸಿಗೋದಕ್ಕಿಂತ ನಾವು ಜಾಸ್ತಿ ಹೇಳಿದ್ವಿ ಅಲ್ಲಿ, ಇಷ್ಟು ಕೊಡ್ತಾರಂತ ಅದಕ್ಕಿಂತ ನಾವು ಡಬಲ್ ಕೊಡ್ತೀವಿ ಅಂತ ಅಂದಿದ್ದಕ್ಕೆ ಆಬ್ವಿಯಸ್ಲಿ ಮನುಷ್ಯರು ನಾವು ಹ್ಯೂಮನ್ ಬೀಯಿಂಗ್ಸ್ ಬೇಕಾಗುತ್ತಲ್ಲ, ಉಪಜೀವನ ಆಗಬೇಕಂತ ಹೇಳ್ಕೊಂಡು ಒಪ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು 4 ವರ್ಷ ಮಾಡಿದೆ ಮೇಡಮ್ ನಾನು ಲಾಕ್ಡೌನ್ಗಿಂತ ಮುಂಚೆ. ಆಮೇಲೆ ಅದು ಆಮೇಲೆ ಸ್ವಲ್ಪ ಅಲ್ಲಿ ಕೂಡ ಎಷ್ಟು ಕೊಡ್ತಿದ್ರು ಅವ್ರು ಅಷ್ಟು, ಅದರಿಂದ ಅವ್ರ ಕೆಲಸನೂ ಹಂಗೆ ತಗೊಳ್ತಿದ್ರೆ ಮಾತ್ರ. ಸೊ ನನಗೆ ಅದು ಮತ್ತೆ ವಾರ್ಕ್ ವೀಕ್ಲಿ ಒಂದ್ಸಲ ಮನೆಗೆ ಬರೋದು ಒಬ್ಬ ಬಿಡುತ್ತಿರಲಿಲ್ಲ ಒಂದು ಸರಿ ನಮ್ಗೆ, ಯಾಕಂದ್ರೆ ಅದು ಡೇ ಬೋರ್ಡಿಂಗ್ ಮತ್ತು ಬೋರ್ಡಿಂಗ್ ಸ್ಕೂಲ್ ಅದು. ಸೊ ನಮ್ಮ ನಾವು ನಿಮ್ಮ ಫುಲ್ ಮಂತದೆಲ್ಲ ಕೊಡ್ತೀವಿ ನಿಮಗೆ, ಸಂಡೆ ಸ್ಯಾಟರ್ಡೆ ಕೂಡ ಅಕೌಂಟ್ ಕೊಡ್ತೀವಿ ನಿಮ್ಮ ಸ್ಯಾಲ್ರಿ. ಸೊ ನಿಮ್ಮ ವರ್ಕ್ ನಮ್ಮ ಸಂಡೆ ಸ್ಯಾಟರ್ಡೆ ಕೂಡ ಬೇಕಾಗುತ್ತೆ ಅಂತ ಕೆಲಸ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ. ಆಮೇಲೆ ಥರ್ಡ್ ವರ್ಷಿಗೆ ಆ ಥರ ಕೆಲಸ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮಗೆ ಎಲ್ಲಿ ಎಕ್ಸ್ಪೋಸರ್ ಇಲ್ಲ, 4 ಇದ್ರಲ್ಲಿ ನಾನು ಬೆಳಗಾವಿಗೆ ಬಂದಿಲ್ಲ ಮೇಡಮ್. ಆ ಟೈಮಲ್ಲಿ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಾನು ಕಲಾವಿದನಾಗಿ ಮತ್ತು ಬೇರೆ ಸ್ಕೂಲ್ ಕಾಲೇಜಸ್ ಕ್ಯಾಂಪಸ್ಗಳಲ್ಲಿ ಇರುತ್ತೆ, ನಿಮ್ಮ ಯೂನಿವರ್ಸಿಟಿಯಲ್ಲಿ ಲಿಂಗರಾಜ್ ಫೆಸ್ಟಲ್ಲಿ ಮತ್ತು ಎಷ್ಟು ಬೆಳಗಾಂ ಕಾಲೇಜ್ಗಳಲ್ಲಿ ನನ್ನ ಫೆಸ್ಟ್ಗಳಲ್ಲೆಲ್ಲ ಕೂಡ ನನಗೆ ಆ್ಯಸ್ ಅ ಜಡ್ಜ್ ಅಂತ ಕರಿತಿದ್ರು. 4 ಅವಕಾಶ ಇಲ್ಲ, ಎಲ್ಲಿ ಹೋಗೋಕೆ ಬರಲ್ಲ, ಅಲ್ಲಿ ಇದ್ರೆ ಫೋನ್ ಮಾಡಿ ಸರ್ ಬರಂಗಿಲ್ಲ ಸರ್ ಬರೋಕ್ಕಾಗಲ್ಲ ಇಲ್ಲಿ ವರ್ಕ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅದು ಒಂಥರ ಎಲ್ಲೋ ಒಂಥರ ಬೇಸರ ಆಯ್ತು ನನಗೆ. ಏನಪ್ಪ ದುಡ್ಡು ಸಿಗುತ್ತೆ ಅಂತ ದುಡ್ಡೇ ಒಂದು ಅಂದ್ಕೊಂಡು ಹೋಗಿದ್ರೆ ನಾವು ಬೆಳೆದು ಯಾವಾಗ ಹತ್ರ ಬಿಟ್ಬಿಟ್ಟು ಮತ್ತು ಬೇಡಪ್ಪ ಅಂತ ಲಾಕ್ಡೌನ್ ಆ ಟೈಮಲ್ಲಿ ಬಿಟ್ಬಿಟ್ಟು ಕೋಲಾಪುರ ಸ್ಕೂಲ್ ಬಿಟ್ಟು ನಾನು ಸಂಜೆ ಫ್ರೀಲ್ಯಾನ್ಸ್ ಆಗಿ ಮನೆಯಲ್ಲಿ ಇದ್ಕೊಂಡು ಪಾಠ ಮಾಡ್ಕೊಂಡು ಕ್ಲಾಸಲ್ಲಿ ಮನೆ ನಂದು ಅಕಾಡೆಮಿ ಇದೆ, ಅವ್ರ ಗುರುಗಳ ಹೆಸರಲ್ಲಿ ನಂದು ಡಾನ್ಸ್ ಕ್ಲಾಸ್ ಮಾಡಿದ್ದೀನಿ, ಮಾಯಾ ಸಂಗೀತ ನೃತ್ಯ ನಾಟಕ ಅಕಾಡೆಮಿ ಕೇಂದ್ರ ಅಂತ. ಅದು 2009-10 ನಾನು ಅದು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅಲ್ಲಿನೇ ಈಗ ಸುಮಾರು ನನ್ನ ಹತ್ರ ಮಕ್ಕಳು ಒಂದು 500-600 ಜನ ಮಕ್ಕಳು ಅಂತ ಕಲ್ತಿದ್ದಾರೆ. ಅವರೆಲ್ಲ ಈಗ ಕೆಲವರು ಮದುವೆ ಹಾಕೊಂಡು ಮಕ್ಕಳನ್ನು ಹಡ್ಕೊಂಡು ಅವ್ರ ಮಕ್ಕಳು ಕೂಡ ಬಂದು ಕಲಿತಾರೆ ನನ್ನ ಹತ್ರ, ನನ್ನ ಸ್ಟೂಡೆಂಟ್ಸ್ ಮಕ್ಕಳು ಕೂಡ ಬಂದು ಕಲಿತಾರೆ. ಅದೊಂದು ಖುಷಿ ಆಗುತ್ತೆ, ನನಗೆ ಗೊತ್ತಿದ್ದಷ್ಟು ನಾನು ಕಲೆ ಅವ್ರಿಗೆ ಹೇಳ್ಕೊಡ್ತಿದ್ದೀನಿ ಮತ್ತು ನನ್ನ ಲೈಫನ್ನು ನಾನು ಹಿಂಗೆ ಹೀಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗೆ ಖುಷಿ ಆಗ್ತದೆ ನಾನು ಆರ್ಟ್ ಫೀಲ್ಡಲ್ಲಿ ನಾನು ಏನೋ ಆಗದೆ ನಮ್ಮ ತಂದೆ ತಾಯಿ ಇಷ್ಟ ಆದಂತೆ ನಮ್ಮ ಬ್ರದರ್ ಡಾಕ್ಟರ್ ಅವರು ಕೇಳಿ ನಮ್ಮ ಭಾಬಿ ನಮ್ಮ ಬ್ರದರ್ ಇಬ್ಬರು ಮಂದಿ ಡಾಕ್ಟರ್ಸ್ ಅವರು, ಇನ್ನೊಬ್ಬರು ಭಾಬಿ ಡಾಕ್ಟರ್ ಇದ್ದಾರೆ. ಬಟ್ ನಾನು ನನಗೆ ಅದು ಡಾಕ್ಟರ್ ಇಂಜಿನಿಯರ್ ಅಂತ ಅಂತಿದ್ರು ನಮ್ಮ ತಂದೆ ತಾಯಿ. ಬಟ್ ನಾನು ಅದಕ್ಕೆ ಗಮನ ಕೊಡದೆ ನಾನು ಆರ್ಟ್ ಕಡೆಯಲ್ಲಿ ಮಾಡಿಕೊಂಡು ಆರ್ಟಿಸ್ಟ್ನಾಗಿ ಆರ್ಟ್ ಬಗ್ಗೆ ನಾಲೆಜ್ ಇಟ್ಕೊಂಡು ಆರ್ಟ್ ಬಗ್ಗೆ ಕಲ್ತಿದ್ದಕ್ಕೆ ನನಗೆ ಒಂದು ಕಡೆ ತೃಪ್ತಿ ಆಗಿದೆ. ನನಗೆ ಇಲ್ಲಪ್ಪ ನನಗೆ ನಾನು ನಮ್ಮ ತಂದೆ ನಮ್ಮ ತಮ್ಮನ ಥರ ನಮ್ಮ ಅಣ್ಣನ ಥರ ನಮ್ಮ ಭಾಬಿ ಥರ ಡಾಕ್ಟರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಒಂದು ಟೈಮಲ್ಲಿ ಹಂಗೆ ಅನಿಸುತ್ತೆ. ಬಟ್ ಇನ್ ಜನರಲಿ ಒಂದು 10% ಹಂಗೆ ಅನಿಸುತ್ತೆ ನನಗೆ, 90% ನನಗೆ ಇಲ್ಲ ನಾನು ಕಲಾವಿದನಾಗಿದ್ದೀನಿ ಎಲ್ಲರದ್ದು ನಾನು ನಮ್ಮ ಡಾಕ್ಟರ್ಗೆ ನಮ್ಮ ಇವರಿಗೆ ಗುರುತಿಸ್ಲಿಕ್ಕೆ ಇಲ್ಲ ಇಲ್ಲ ನನಗೆ. ನನಗೆ ಇಡೀ ಬೆಳಗಾಂ ಜಿಲ್ಲೆಯಲ್ಲಿ ಯಾವ ತಾಲೂಕು ಯಾವ ಹಳ್ಳಿಗೆ ಹೋದರೂ ಕೂಡ ನನಗೆ ಚೆನ್ನಾಗಿ ಗುರುತಿಸ್ತಾರೆ. ಇವ್ರು ಡಾನ್ಸರು ಸಿಂಗರ್ ಅಂತ ನಾನು ನಮ್ಮ ಮೊಬೈಲ್ ಆರ್ಕೆಸ್ಟ್ರಾ ಕೂಡ ನಾನು ಹಾಡ್ತೀನಿ ಕೂಡ. ಸೊ ಎಲ್ಲಿ ಪ್ರೋಗ್ರಾಮಲ್ಲಿ ಹೋದರೆ ಹಾಡ್ತಿದ್ದೆ, ನನಗೆ ಹಾಡೋದ್ರಿಂದ ನನಗೆ ಜನ ಗುರುತಿಸ್ತಾರೆ. ಸಾವುಕಾರಿಗೆ ನಮ್ಮ ತಂದೆಯವರ ಪರಿ ಗೊತ್ತಿರೋದ್ರಿಂದ ಜಲೀಲ್ ಮೊಮಿನ್ ಮಗ ಅನ್ನೋದಕ್ಕಿಂತನೂ ನಾನು ಕಲಾವಿದ ಅಂತ ನನ್ನ ಗುರುತಿಸ್ತಾರೆ. ಅದು ಫಸ್ಟ್ ನಾನು ಕಂಡು ಹಿಡಿದಿದ್ದವರು ಕಲಾವಿದ ಅಂತ ಗುರುತಿಸಿದ್ದು. ಆಮೇಲೆ ಗೊತ್ತಾಯ್ತವ್ರಿಗೆ ನಾನು ಜಲೀಲ್ ಮಗ ಅಂತಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಮತ್ತೆ ಇಂಟರ್ನ್ಶಿಪ್ ಜಾಸ್ತಿ ಬಂತು ನನಗೆ. ಸೊ ಐ ಆಮ್ ಹ್ಯಾಪಿ ವಿತ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು. ವಿನು ಧೋನಿ ಬಗ್ಗೆ ನನಗೆ ವೆರಿ ವೆರಿ ಬಿಗಿನಿಂಗಲ್ಲಿ ನನಗೆ ಗೊತ್ತಾಗಿತ್ತು. ಬಟ್ ಅದು ಅನಾನುಕೂಲದಿಂದ ನನಗೆ ಅದು ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಬರಲಿಕ್ಕೆ. ಸೊ ಐ ಆಮ್ ವೆರಿ ಮಚ್ ಗ್ಲಾಡ್, ವೆರಿ ಮಚ್ ಹ್ಯಾಪಿ ಟು ಬಿ ಇನ್ ದಿಸ್ FM ಸ್ಟೇಷನ್ ಕೇಳಿ ಅವ್ರದ್ದು.
1: ಸರ್, ತಾವು ಹೇಳ್ತಾ ಇದ್ರಿ ಬಾಲ್ಯದಲ್ಲಿ ತಮಗೆ ನೃತ್ಯದ ಕನಸಿತ್ತು, ಹಾಗಾಗಿ ತಾವು ಬೆಂಗಳೂರಿಗೆ ಹೋದ್ರಿ ಯಾರದು ಪರ್ಮಿಷನ್ ತಗೊಳ್ದೆ ಮನೆಯಲ್ಲಿ ಅಂತ. ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಯಾರಾದ್ರೂ ಈ ಒಂದು ನೃತ್ಯದ ಹಿನ್ನೆಲೆ ಉಳ್ಳವರು ಯಾರಾದ್ರೂ ಇದ್ರ, ಹೇಗೆ ಆಸಕ್ತಿ ಬಂತು ನಿಮ್ಗೆ ಈ ಒಂದು ನೃತ್ಯದಲ್ಲಿ?
0: ನಮ್ಮ ಬ್ಯಾಕ್ ಗ್ರೌಂಡ್ ನಾವು ಹೆರಿಡಿಟ್ರಿಯಲ್ಲಿ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಪಹಲ್ವಾನ್ ಕಿ ಮಾಡ್ತಿದ್ರು. ನಮ್ಮ ಅಜ್ಜಂದಿರು ನನಗೆ ನಮ್ಮ ತಂದೆ ಅವರ ಬ್ರದರ್ ಅವರು ಅದೇ ಹೇಳೋರು, ಏನಪ್ಪ ನಮ್ಮ ಮನೆಯಲ್ಲಿ

0: ನೀನು ಪೈಲ್ವಾನ್ರ ವಂಶದಲ್ಲಿ ಒಬ್ಬ ಡಾನ್ಸರ್ ಹುಟ್ಟಿದ್ಯಾ ನೀನು ತಿಳ್ಕೊಂಡು, ಯಾವಾಗಲೂ ನಂಗೆ ಮಾತಾಡ್ತಿರ್ಲಿಲ್ಲ ಅವ್ರನ್ನ, ಹತ್ರ ಬಂದರೆ ಕರಿತಿರ್ಲಿಲ್ಲ ನನಗೆ, ಅಂದ್ರೆ ಎಷ್ಟು ಹೇಳ್ಸಿ ಅವ್ರು ನನಗೆ. ನಾನು ಅವ್ರ ಒಂದು ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ತಂದೆಯವರು ಹೋಗುವ, ನಮ್ಮ ಗ್ರ್ಯಾಂಡ್ ಫಾದರ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಹೋಗುವ ಟೈಮಲ್ಲಿ ಇದ್ದಾರೆ ಅವರು. ನಾವೆಲ್ಲ ಜನ ಅಲ್ಲಿ ಅವ್ರ ಸುತ್ತಮುತ್ತ ಎಲ್ಲ ನಮ್ಮ ಮನೆ, ನಮ್ಮದು ಜಾಯಿಂಟ್ ಫ್ಯಾಮಿಲಿ 35-4 ಜನ ನಮ್ಮ ಮನೇಲಿರೋದು. ಸೊ ನಾವೆಲ್ಲರೂ ಇದ್ದಾರೆ ಅಲ್ಲಿ. ಸೊ ನಾನು, ನನಗೆ ಗೊತ್ತಿಲ್ಲ ಅದು, ನಾನು ಚಿಕ್ಕವನು, ನಾನು 5th 4th ಇರಲ ಇರಬಹುದು ಆ ಟೈಮ್ ಎಲ್ಲ ನಿತ್ತಾರ ಅಂತ ಹೋಗಿ ನಾನು ಹೋಗಿ ಹೋದಲ್ಲಿ ಅವರು ಸಾಯು ಬೆಡ್ಡಲ್ಲಿ ಸಾಯು ಸ್ಥಿತಿಯಲ್ಲಿ ಇದ್ದಾರೆ. ಬಟ್ ಅವರು ನನ್ನ ನೋಡಿದ ತಕ್ಷಣ ಅವ್ರಿಗೆ ಶಿಟ್ಟು, ಅವ್ರಿಗೆ ಅವ್ನಿಗೆ ಆಚೆ ಹಾಕಿ ಅವ್ನಿಗೆ ಹೊರಗೆ ಹಾಕಿ ನನ್ನ ಮುಂದೆ ತರಬೇಡಿ ಅಂತ ನಮ್ಮ ಅಜ್ಜಿಗೆ, ನಮ್ಮ ಅಜ್ಜಿಗೆ ಹೇಳ್ತಿದ್ದಾರೆ. ನಮ್ಮ ಅಜ್ಜಿಗೆ ಗೊತ್ತಾಗ ಮಾತು ಅವ್ರು ಹೇಳ್ತಾರೆ ತಿಳ್ಕೊಂಡು. ಆಮೇಲೆ ಅವ್ರು ನಮ್ಮ ಅಜ್ಜಿಗೆ ಹಿಡ್ಕೊಂಡೆ ಬಾನಿ ನಿಮ್ಮ ಅಜ್ಜಿಗೆ ಬೈತಾನೆ ಬಾನಿ ಅಂತ ಕರ್ಕೊಂಡು ನನಗೆ ಹೊರಗಡೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ನನಗೆ ತಿಂಡಿ ಕೊಟ್ಟರು, ನಂಗೆ ಇಲ್ಲಿ ಇಲ್ಲೇ ಇರು ಬರ್ಬೇಡ ಅಂತಂದ್ರೆ. ನಾನು ಹೊರಗೆ ಹೋದ್ಮೇಲೆ ಒಂದು ಅವರ್ ಬಿಟ್ಟು ಏನೋ ಅವ್ರು ತೀರ್ ಹೋದ್ರು. ಅಷ್ಟೇ ಅದು ಅಜ್ಜಿ ಆಮೇಲೆ ಗೊತ್ತಾಗಿದೆ ನನಗೆ ಈ ಥರ ಆಗಿದೆ ಅನ್ಕೊಂಡು. ಅಜ್ಜಿ ಹೇಳಿದ್ ಏನಕ್ಕೆ ನಂಗೆ ಆತಂದ್ರೆ, ನಮ್ಮ ಚಿಕ್ಕಪ್ಪ ಎಲ್ಲ ಕೇಳಿದಕ್ಕೆ ಅವ್ನು ಡಾನ್ಸ್ ಮಾಡ್ತಾನಲ್ಲ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅವನಿಗೆ, ನಾ ಮುಂದೆ ಬರಬೇಡ, ನಮ್ಮ ಮನೆತನಕ್ಕೆ ನೀನು ಒಂದು ಕೆಟ್ಟ ಹೆಸರಾಗಿದೆಯಾ ಆ ಥರ ಅವ್ರ ಫೀಲಿಂಗ್ ಇತ್ತು ಅಂತ ಅಜ್ಜಿ ಹೇಳಿದಕ್ಕೆ ಅದು ಮಾತನ್ನ ಗೊತ್ತಿರಲಿಲ್ಲ ನನಗೆ. ಮನೆ ನಾ ಮಾತಾಡುವಾಗ ನನಗೆ ನಮ್ಮ ದೊಡ್ಡಪ್ಪ ಅವರು ನಿಮ್ಮ ಅಜ್ಜನಿಗೆ ಈ ಥರ ಹೇಳ್ತಿದ್ದು ಮಗನ ಅಂತ ಅವ್ರು ಅಂದಾಗ ನನಗೆ ಅವಾಗ ರಿಯಲೈಸ್ ಮಾಡ್ಕೊಂಡೆ ನಾನು, ಓಹೋ ಇದು ನೋಡಿ ಅಂದರೆ ಆರ್ಟ್ ಬಗ್ಗೆ ಅವ್ರಿಗೆ ಇದನ್ನು ಇಲ್ಲ, ಒಲವು ಇಲ್ಲ. ಅವರೆಲ್ಲ ರೆಸ್ಲೆಸ್ ಫ್ಯಾಮಿಲಿ ಅವರು, ಯಾವಾಗಲೂ ಪೈಲ್ವಾನ್ಕಿ ಮಾಡಬೇಕು, ಕುಸ್ತಿ ಆಡಬೇಕು, ಕುಸ್ತಿ ಪೈಲ್ವಾನ್ ಆಗಬೇಕು, ನಮ್ಮ ಅಂಶದಲ್ಲಿ ಕುಸ್ತಿ ಪೈಲ್ವಾನ್ ಇದ್ರು ಅಂತಕೊಂಡು ಕುಸ್ತಿ ಪೈಲ್ವಾನ್ಗೆ ತದ್ ವಿರುದ್ಧವಾಗಿ ಕಲೆ ಇದೆ ನಂದು, ಆರ್ಟ್ ಡಾನ್ಸಿಂಗ್ ಡಾನ್ಸ್ ಮಾಡೋದು. ಅದು ಕ್ಲಾಸಿಕಲ್ ಡಾನ್ಸ್ ಅಂತ ತಂದ್ರೆ ಅಂದ್ರೆ ಸ್ವಲ್ಪ ಅದು ಸ್ವಲ್ಪ ಫೆಮಿನೈನ್ ಜಾಸ್ತಿ ಮೂಮೆಂಟ್ಸ್ ಎಲ್ಲ ಇರುತ್ತೆ ನಮ್ಮ ನಡವಳಿಕೆ ಸ್ವಲ್ಪ. ಯಾಕಂದ್ರೆ ನಾವು ಡಾನ್ಸ್ ಸಿಗಬೇಕಾದ್ರೆ ನಾವೆಲ್ಲ ನಮ್ಮ ಇಡೀ ಸರ್ವಸ ನಮ್ಮ ಲೈಫ್ ಕೊಟ್ಟಾಗ ಅದು ನಮ್ಗೆ ಅದು ಆರ್ಟ್ ಬರುತ್ತೆ. ಅದು ಸುಮ್ಮನೆ ನಾವು ಮಾಡ್ತೀವಿ ಅಂತಂದ್ರೆ ಡಾನ್ಸ್ ಬರಲ್ಲ. ನಮ್ಗೆ ಡಾನ್ಸರ್ ಆಗಬೇಕಾದ್ರೆ ನಾವು ನನ್ನ ಹೋಲ್ ಆ್ಯಂಡ್ ಸೋಲ್ ನಮ್ಗೆ ಎಲ್ಲ ಇಡೀ ಕೊಟ್ಟಾಗೆ ಅದು ನಮ್ಗೆ ಆ ಸ್ಟೈಲು ಆ ಇದು ಡಾನ್ಸದ್ದು ಅದು ಛಾಯೆ ಕ್ಲಾಸಿಕಲ್ ಡಾನ್ಸ್ ಅದು ಕಥಕ್ಗೆ ಅದು ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಡಾನ್ಸಸ್ ನೋಡಿದ್ರೆ ಕ್ಲಾಸಿಕಲ್ ಡಾನ್ಸಸ್ಗೆ ನೋಡಿದ ತಕ್ಷಣ ಎಲ್ಲರೂ ಯಾರು ಜನರಲ್ಲಿ ನೋಡಿದ ತಕ್ಷಣ ಕಂಡು ಹಿಡಿಬಹುದು ಅವ್ರು ಡಾನ್ಸರ್ ಇರ್ಬೇಕು ನೋಡಿ ನೋಡಿ ಅವ್ರದ್ದು ನಡತೆ ನಡತೆ ಅವ್ರದ್ದು ವೇ ಆಫ್ ಟಾಕಿಂಗ್ ಆಮೇಲೆ ಅವರು ನೋಡೋದು ಇದು ದೃಷ್ಟಿಕೋನ ಕೂಡ ಬೇರೆ ಇರುತ್ತೆ. ಸೊ ಆ ಥರ ಅದು ಇದು ಅವ್ರ ಮನಸ್ಸಲ್ಲಿ ಇರಬಹುದು ಅಂತ ನನಗೆ ಅದು ನನಗೆ ರಿಯಲೈಸ್ ಮಾಡಿದಾಗ ನನಗೆ ಗೊತ್ತಾಗ ಸ್ಟಾರ್ಟ್ ಮಾಡಿದಾಗ ಅವ್ರು ನನಗೆ ಅನಿಸ್ತು ಓ ಈ ಥರ ಆಗಿದ್ದಕ್ಕೆ ಹಿಂಗೆ ಇವರು ನನಗೆ ಅಜ್ಜ ನನಗೆ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ನಾವು ಅಷ್ಟು ನಮ್ಮ ಅಜ್ಜರೆಲ್ಲ ಸಮಾಜದವ್ರು ಕೂಡ ನಮ್ಮ ಸಮಾಜದಲ್ಲಿ ಕೂಡ ಅದು ಇರಲಿಲ್ಲ. ನಮ್ಮ ಅದು ನಮ್ಮ ಹಳ್ಳಿ ಅಲ್ವಾ ಅದು ರಾಯಬಾಗ ಅಂದರೆ ನಾನು ದೊಡ್ಡ ಊರಲ್ಲ ತಾಲೂಕು ಪ್ಲೇಸ್ ಇದ್ರು ಇಟ್ಸ್ ಲೈಕ್ ಗ್ರಾಮ್ ಸ್ಟಿಲ್ ಅದು. ಸೊ ಅಲ್ಲಿನೂ ಯಾರಿಗೆ ಅದು ನಾನು ಮಾಡೋದು ಇಷ್ಟ ಇರಲಿಲ್ಲ. ಬಟ್ ನಾನು ಛಲ ಬಿಡಲಿಲ್ಲ ನಾನು ಯಾರು ಮಾತಾಡಿದಾಗ ಆ್ಯಕ್ಚುಲಿ ಹೆಚ್ಚಿಗೆ ನನ್ನ ಫ್ರೆಂಡ್ಸ್ ಯಾರು ಇರ್ತಿರ್ಲಿಲ್ಲ. ನಾನು ನಮ್ಮವ್ರ ಫ್ರೆಂಡ್ಸೇ ಇಲ್ಲ ನನಗೆ, ಎಲ್ಲ ನಮ್ಮ ಬೇರೆ ಹಿಂದೂ ಕಾಸ್ಟಲ್ಲಿ ಬ್ರಾಹ್ಮಿನ್ಸ್ ಕಾಸ್ಟಲ್ಲಿ ಜೈನ್ ಕಾಸ್ಟಲ್ಲಿ ನಮ್ಮಲ್ಲಿ ಜನ ಅಲ್ಲಿ ಎಲ್ಲ ಇರೋದು. ಸೊ ನಾನು ಓದಿದ್ದು ಮಹಾವೀರ್ ಸ್ಕೂಲಲ್ಲಿ ಅಂದ ತಕ್ಷಣ ನನ್ನ ಫ್ರೆಂಡ್ಸ್ ಎಲ್ಲರಲ್ಲಿ ಒಂದು ಇಬ್ಬರು ಮೂರು ಜನ ಮುಸ್ಲಿಂ ಫ್ರೆಂಡ್ಸ್ ಇದ್ರು. ಬಟ್ 35-40 ಆಫ್ ದೆಮ್ ಎಲ್ಲ ಬೇರೆ ಬೇರೆ ಸಮಾಜದವರು. ಅವ್ರ ಜೊತೆ ಇರೋದ್ರಿಂದ ನನಗೆ ಅವ್ರ ಮನೆಗೆ ಹೋಗ್ತಿದ್ದೆ. ಅವ್ರ ಮೇಲೆ ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇದ್ರು. ಸೊ ಬ್ರಾಹ್ಮಿನ್ಸ್ ಎಲ್ಲ ಭಾಳ ಆರ್ಟ್ಗೆ ಲವ್ ಮಾಡ್ತಾರೆ, ಆರ್ಟ್ಗೆ ಇಷ್ಟಪಡ್ತಾರೆ ಅವರು. ಅವರೆಲ್ಲರೂ ಅದೇ ಹೇಳೋರು, ನೀನು ಕೆಲವೊಬ್ರು ಕೆಲವೊಂದ್ಸರಿ ಕಾರ್ಯಕ್ರಮದಲ್ಲಿ ನಾನು ಪ್ರೋಗ್ರಾಮ್ ಮಾಡಿದಾಗ ಮದುವೆಗಳಲ್ಲಿ ಇದೆಲ್ಲ ಡಾನ್ಸ್ ಮಾಡಿದಾಗ ಕೆಲವೊಬ್ರು ಅಲ್ಲಿ ಎಲ್ಲ ದೇಶಪಾಂಡೆ ಫ್ಯಾಮಿಲಿಗಳಿದ್ದಾರೆ, ಕುಲಕರ್ಣಿ ಫ್ಯಾಮಿಲೀಸ್ ಇದ್ದಾರೆ. ಅವ್ರೇನು ಅವ್ರು ಅನ್ನೋರು, ಅವನು ನಮ್ಮನೇಲಿ ಹುಟ್ಟಬೇಕಿತ್ತು ಅವನು ರಸೂಲ ನೋಡಿ, ಅಲ್ಲಿ ಮುಸ್ಲಿಂ ಫ್ಯಾಮಿಲಿ ಹುಟ್ಟಿದ್ದಾನೆ ಅವನು, ಅವ್ನ ಪಾಪ ಅವ್ನಿಗೆ ಅವಕಾಶ ಇಲ್ಲ ಕರೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತಕೊಂಡು ಮುಂಬೈಯಿಂದ ಬಂದಂಥ ಅಲ್ಲಿ ಪ್ರವಣೇರು ಅವರು ಫಂಕ್ಷನ್ಗೆ ಬಂದಿರ್ತಾರಲ್ಲ ಅಲ್ಲಿ ಗೆಸ್ಟ್ಗಳು, ಅವರೆಲ್ಲ ಹೇಳಿ ಇಂಥ ಚೆನ್ನಾಗಿ ಮಾಡ್ತಾನೆ ಹುಡುಗ ಇವನು, ಯಾರ್ದು ಯಾವ ಹುಡುಗ ಇವನು ಅಂತ ಎಲ್ಲರೂ ಅವರು ನನ್ನ ಎದುರಿಗೇನೆ ಆ ಥರ ಹೇಳೋರು. ನನಗೆ ಒಂಥರ ಆಗೋದು ಆ ಟೈಮಲ್ಲಿ, ಅಯ್ಯೋ ಅಂತ ಅಂದ್ಕೊಂಡು. ಬಟ್ ಏನು ಮಾಡೋಕ್ಕಾಗುತ್ತೆ, ಅದು ದೈವ ಅಲ್ವಾ, ಎಲ್ಲಿ ಹುಟ್ಟಬೇಕು, ಎಲ್ಲಿ ಇರಬೇಕು, ಎಲ್ಲಿ ಬದುಕಬೇಕು, ಎಲ್ಲಿ ಹೋಗಬೇಕು ಅನ್ನೋದೆಲ್ಲ ಅದು ಫಿಕ್ಸ್ ಆಗಿರುತ್ತೆ. ಸೊ ಅದು ಜಾಸ್ತಿ ಇದು ಮಾಡ್ಕೊಳ್ಳಿಲ್ಲ ನಾನು. ಹಾಗಾಗಿ ನನಗೆ ಆರ್ಟ್ ಫೀಲ್ಡಲ್ಲಿ ಇದ್ದಿದ್ದಕ್ಕೆ ಐ ಆಮ್ ಫೀಲಿಂಗ್ ಹ್ಯಾಪಿ. ನಾನು ಇನ್ನೂ ನನ್ನ ಮಕ್ಕಳಿಗೆ ಇನ್ನೂ ಕಲಿಸ್ಬೇಕು. ನಾನು ನನ್ನ ಕಲೆಯನ್ನ ಹತ್ರ ಇರೋದು ನಮ್ಮ ದೀದಿ, ನಮ್ಮ ಗುರುಗಳು ಮಾಯಾ ದೀದಿ ಮಾಯಾರಾವ್ ಅವರನ್ನು ಕಟ್ಟಿ ಕೊಟ್ಟಿದ್ದು ನಮಗೆ ಒಂದು ನಾಲ್ಕು ಅಕ್ಷರ ಡಾನ್ಸದ ಅಕ್ಷರಗಳು ಕೊಟ್ಟಿದ್ರಲ್ಲ, ಅದು ನನ್ನಿಂದಾನೇ ಅದು ನನ್ನಿಂದ ಮುಗಿಬಾರ್ದು. ಅದು ನನ್ನ ಹತ್ರ ಇರೋದೆಲ್ಲ ನಾನು ದಾರಿ ಹರಿಬೇಕು ನನ್ನ ಮಕ್ಕಳಿಗೆ ಅಂತ ನಾನು ಸ್ಕೂಲಲ್ಲಿ, ಅದಕ್ಕೆ ನಾನು ಸ್ಕೂಲಲ್ಲಿ ಸುಮಾರು 27 ವರ್ಷ ನಾನು ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದೆ ಮೇಡಮ್. ಸೊ ಯಾಕಂದರೆ ಬೆಳೆಯುವ ಮೊಳಕೆಗಳಿಗೆ ನಾವು ಬಿತ್ತಿದ್ರೆ ಅದು ನಾಳೆ ಹೆಮ್ಮರವಾಗಿ ಬೆಳೀತಾರೆ ಅವರು. ಅದು ಅವ್ರು ಬೆಳೆದಂಗೆ ನಮ್ಮದು ಹೆಸರು ಇರುತ್ತೆ, ನಮ್ಮ ಗುರುಗಳ ಹೆಸರು ನಾವು ಏನಾದ್ರು ತಗೊಳ್ತೀವಿ ಹಂಗೆ, ಆವಾಗ ನಮ್ಮ ಹೆಸರು ತಗೊಳ್ತಾರೆ ನಮ್ಮ ಮಕ್ಕಳು, ನಮ್ಮ ಹತ್ರ ಕಲ್ತಂದ ಮಕ್ಕಳು ಅಂತ. ಅದೊಂದು ಎಲ್ಲೋ ಒಂದು ಕಡೆ ನಾವು ಎಲ್ಲ ಕೊನೆ ಉಸಿರಿ ಎಳೆದ್ರು ಕೂಡ ನಮಗೆ ಎಲ್ಲೋ ಆತ್ಮಕ್ಕೂ ಒಂಥರ ಶಾಂತಿ ಇರುತ್ತೆ, ಹೌದಪ್ಪ ನಮ್ಮ ಮಕ್ಕಳು ನಮಗೆ ನಾವು ತೋರಿಸ್ಕೊಟ್ಟ ದಾರಿಯಲ್ಲಿ ಹೋಗ್ತಿದ್ದಾರೆ ಮಾಡ್ತಿದ್ದಾರೆ. ಸಮಾಜಕ್ಕೆ ಬರೀ ಆರ್ಟ್ ಬೇಕು ಮೇಡಮ್, ಎಲ್ಲ ಯಾವಾಗಲೂ ನಾವು ಮನಿ ಮೈಂಡೆಡ್ ಆಗಿ ಎಕನಾಮಿಕಲ್ ಆಗಿ ನಾವು ಎಲ್ಲ ಬೆಳಿ ತುಂಬ ಬೆಳಿಬಹುದು. ಬಟ್ ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡೋದು ಸಂಗೀತ ನೃತ್ಯ ಆ ನಾಟಕ ಈ ಕಲೆಗಳಿಂದ. ನಾವು ಎಲ್ಲೇ ದುಡ್ಡು ಕೊಟ್ಟು ಸಿಗೋದಿಲ್ಲ, ಅದು ನಮಗೆ ತೃಪ್ತಿ ಕೊಡೋದು ಮ್ಯೂಸಿಕ್ ಇಂದ. ಎಷ್ಟೊಂದು ಕಡೆ ನಾವು ಕೇಳ್ತೀವಿ, ಇವನ್ ವಿ ಆರ್ ಡೂಯಿಂಗ್ ಮ್ಯೂಸಿಕ್ ಥೆರಪಿ ಅಂತ ಮಾಡ್ತೀವಿ ನಾವು, ಡಾನ್ಸ್ ಥೆರಪಿ ಅಂತ ಮಾಡ್ತೀವಿ ನಾವು. ನನ್ನ ಫ್ರೆಂಡ್ಸ್ ಸುಮಾರು ಜನ ಈಗ ಅದೇ ಥೆರಪಿಗಳು ಮಾಡ್ಕೊಂಡು ಅವರು ಉಪಜೀವನ ಮಾಡ್ತಾರೆ. ಅವ್ರು ಡಾಕ್ಟರ್ಸ್ ಏನು ತಗೊಳ್ತಾರಲ್ಲ ಮೇಡಮ್, ಅದಕ್ಕಿಂತ ಡಬಲ್ ಆಗಿ ಅವರು ಅನ್ ಮಾಡ್ತಿದ್ದಾರೆ ಥೆರಪಿಗಳು ಮಾಡಿ. ಸೊ ನಾವೇನು ಕಡಿಮೆ ಅಲ್ಲ ಅಂತ ಅನಿಸುತ್ತೆ ನನಗೆ. ಒಂಥರ ಡಾಕ್ಟರ್ ಆಗಿದ್ಯಾ, ನಾನು ಆಕ್ಟರ್ ಆಗಿದ್ದೀನಿ, ಏನು ಜಾಸ್ತಿ ವ್ಯತ್ಯಾಸ ಇಲ್ಲ, ನೀನು ಬರೀ ನೀ ಪೇಷಂಟ್ಸ್ ನೋಡ್ತೀಯ, ಬಟ್ ನಾನು ನಿಂತ ಡಾಕ್ಟರ್ ಆಗಿ ನಾನು ನಟನೆ ಮಾಡಿ ಡಾಕ್ಟರ್ ತರ ನಾನು ನಟನೆ ಮಾಡ್ತೀನಿ, ನಾನು ಮತ್ತೆ ಪೇಷಂಟ್ ತರ ನಟನೆ ಮಾಡ್ತೀನಿ, ನೀನು ಅದಕ್ಕೆ ಮಾಡೋಕ್ಕಾಗಲ್ಲ, ಬರೀ ಡಾಕ್ಟರ್ ಆಗಿರ್ತೀಯ ಅಂತ ನಾನು ಆ ಥರ ಮಾತಾಡ್ಕೊಂಡು ಅವ್ನು ಚೇಷ್ಟೆ ಮಾಡ್ತಿರ್ತೀನಿ ನಮ್ಮ ವೈನಿಗೆ ನಮ್ಮ ತಮ್ಮನಿಗೆ.
1: ಸರ್, ಈಗ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಆ ಸಾಧನೆ ಹಿಂದೆ ಒಬ್ಬ ಪ್ರೇರಣೆ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ. ನೀವು ನಿಮ್ಮ ಕುಟುಂಬದ ಇಷ್ಟೊಂದು ವಿರೋಧದ ಮಧ್ಯೆಯೂ ಈ ಒಂದು ನೃತ್ಯದಲ್ಲಿ ಮುಂದುವರಿಬೇಕು ಅಂದ್ರೆ ನಿಮಗೆ ಯಾರು ಪ್ರೇರಣೆ ಆ ಒಂದು ಬಾಲ್ಯ ಅವಸ್ಥೆಯಲ್ಲಿ?
0: ನನ್ನ ಬಾಲ್ಯಾವಸ್ಥೆಯಲ್ಲಿ ನಾನು ಮೇಡಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ಇರ್ತಿತ್ತು ಆ ಟೈಮಲ್ಲಿ. ನಾನು ಮೂವೀಸ್ ನೋಡಿದಾಗ ಆ್ಯಕ್ಚುಲಿ ಕಥಕ್ ಸ್ಟೈಲದ್ದು ಸಾಂಗ್ಸು ಹಿಂದಿ ಮೂವಿಗಳಲ್ಲಿ ಜಾಸ್ತಿ ಇರ್ತಿತ್ತು. ಸೊ ನಾನು ವೆರಿ ಯಂಗ್ ಏಜಲ್ಲಿ ನನಗೆ ಗೋಪಿಕೃಷ್ಣ ಅವ್ರದ್ದು ಹೆಸರು ನಾನು ಕೇಳುತ್ತಿದ್ದೆ, ಅವ್ರ ಡ್ಯಾನ್ಸ್ಗಳು ನೋಡ್ತಿದ್ದೆ. ಸೊ ಆ ಟೈಮಲ್ಲಿ ಅದು ಇದು ಪ್ಯಾರ್ ಕಿಯಾ ಅಥವಾ ಡರ್ನಾ ಕಿಯಾ ಸಾಂಗ್ ಇದೆಯಲ್ಲ, ಅದು ಕಲರ್ ಆಗಿ ಅದು ಬಂತು ಆ ಮೂವಿಯಲ್ಲಿ. ಸೊ ಅದರಲ್ಲಿ ಗೋಪಿಕೃಷ್ಣ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗೋಪಿಕೃಷ್ಣ ಎಂಟ್ರಿ ಇದೆ ಆ ಸಾಂಗ್ಗೆ, ಅದು ಎಂಟ್ರಿಯಿಂದಾನೇ ಅದು ಸಾಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಚಕ್ಕರ್ ಇದೆ ಅದರಲ್ಲಿ, ಅದು ಗೋಪಿಕೃಷ್ಣ ಸ್ಪಿನ್ಸ್ ಅಂತ ಹೇಳ್ತೀವಿ ನಾವು, ಅದು ಸುಮಾರು ಇಷ್ಟು ಫಾಸ್ಟ್ ಆಗಿದೆ ಅಂದ ತಕ್ಷಣ ನಮಗೆ 4-4 ದತ್ತಾತ್ರೇಯ ಮುಖ ನೋಡಿದಂಗೆ ಆಗುತ್ತೆ. ಯಾಕಂದರೆ ನಾಲ್ಕು ದಿಕ್ಕಲ್ಲಿ ನಮಗೆ ಮುಖ ಕಾಣಿಸ್ತಾ ಇರ್ತದೆ, ನಾಲ್ಕು ಮುಖ ಥರ ಕಾಣಿಸುತ್ತೆ. ಸೊ ಅದು ಒಂಥರ ನನಗೆ ಇದೆಂತೂ ಮ್ಯಾಜಿಕ್ ಥರ ಇದೆಯಲ್ಲ, ಇದೇನೋ ಜಾದು ಮಾಡ್ತಾರೆ ಅಂತ ಹೇಳ್ತಾರೆ, ಈ ಥರನೇ ಇರಬೇಕು ಹೌದಲ್ಲ ಅಂತ ಹೇಳ್ಕೊಂಡು ನನಗೆ ಆ ಥರ ನನ್ನ ಫೀಲಿಂಗ್ ಆ ಥರ. ಸೊ ಅವ್ರದ್ದು ನೋಡಿಕೊಂಡು ಆಮೇಲೆ ವೈಜಯಂತಿ ಮಾಲಾ ಅವ್ರ ಡ್ಯಾನ್ಸ್ಗಳೆಲ್ಲ ನೋಡ್ತಿದ್ದೆ, ಅವ್ರ ಮೂವಿಗಳೆಲ್ಲ ನೋಡ್ತಿದ್ದೆ. ಆಮೇಲೆ ರೇಖಾ, ಇವಾಗ ಇನ್ನೂ ರೇಖಾ ನೋಡ್ರಿ, ರೇಖಾಜಿ ಅವರು ಡ್ಯಾನ್ಸ್ ನೋಡಿದ್ರೆ ಅದು ಕತ್ತಕ್ಕೆ ಮಾಡ್ತಾರೆ ಅವ್ರು ನೋಡ್ಬೇಕು, ಮುಜರಾಗಳು ಅದು ಸ್ಪೆಷಲಿ ಮುಜರ ಮಾಡ್ತಾರೆ. ನನ್ನ ಅನಿಸಿದ ಮಟ್ಟಿಗೆ ಅವ್ರಿಗೆ ಬೀಟ್ ಮಾಡೋಕ್ಕೆ ಈಗ ಮುಂದೆ ಬರೋದು ಇಲ್ಲ, ಯಾರೀಗ ಹಿಂದಂತಿರಲಿಲ್ಲ, ಇವಾಗ ಮುಂದೆ ಬರೋಕ್ಕಾಗಲ್ಲ ಅಂದರೆ ಅಷ್ಟೊಂದು ಅವರು ಡ್ಯಾನ್ಸದ್ದು ಕ್ಲಾಸಿಕಲ್ ಕತ್ತಕ್ ಡ್ಯಾನ್ಸದ್ಗೆ ಬೇಕಾದಂಥ ಅವ್ರು ಕತ್ತಕ್ಕೆ ಹುಟ್ಟಿದ್ದಾರೆ ಅನ್ನೋಂಗೆ ರೇಖಾಜಿ ಇದ್ದಾರೆ. ಸೊ ನಾನು ಅವ್ರು ನೋಡ್ಕೊಂಡು ಅವ್ರಿಗೆ ಅವ್ರು ನಂಗೆ ಸ್ಫೂರ್ತಿ ಆಗಿದ್ರು, ಅವ್ರು ನಂಗೆ ಪ್ರೇರಣೆನೇ. ಆಮೇಲೆ ನಾನು ಕತ್ತಕ್ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಅಲ್ಲಿ ಸುಮಾರು ದೀದಿಯವರು ಕಾರ್ಯಕ್ರಮಗಳು, ಆಮೇಲೆ ನಮ್ಮ ಸೀನಿಯರ್ಸ್ ಇದ್ದಾರೆ ನಮ್ಮ ದೀದಿಯವ್ರ ಸ್ಟೂಡೆಂಟ್ಸು ಸುಮಾರು, ಈಗ ನಾಳೆ 14th ಇವಾಗ ಬರೋ ಬಸಂತ ಪೂರ್ಣಿಮಾಗೆ 60th ಇಯರ್ ಮೇಡಮ್ ನಮ್ಮ ಇನ್ಸ್ಟಿಟ್ಯೂಟ್ಗೆ ನಾಯಕಿಸಿ ನಾಟ್ಯ ಸ್ಟಾಫ್ ಕತ್ತಕ್ಕೆ ಕೊರಿಯೋಗ್ರಫಿ ಹುಟ್ಟಿ ಹಾಕಿ. ಇವರು ಡೆಲ್ಲಿಯಿಂದ ಬೆಂಗಳೂರಿಗೆ ರಾಮಕೃಷ್ಣ ಹೆಗಡೆಯವರು ಇವರು ಮಿನಿಸ್ಟ್ರಿ ಇದ್ದಾಗ ಅವರು ಅದು ಇನ್ಸ್ಟಿಟ್ಯೂಟಲ್ಲಿ ಡೆಲ್ಲಿಯಿಂದ ಕರ್ನಾಟಕ ತೊಗೊಂಡ್ಬಂದರು. ಯಾಕಂದರೆ ಕರ್ನಾಟಕದಲ್ಲಿ ನಮ್ಮ ಸಂಗೀತದ ದಿಗ್ಗಜರು ರತ್ನಗಳು ಅಂತ ಹೇಳ್ತೀವಿ, ಅಲ್ಲಿ ಎಲ್ಲರೂ ಕರ್ನಾಟಕದವರಿದ್ದಾರೆ ಸಂಗೀತಕ್ಕೆ, ಹಿಂದೂಸ್ತಾನಿ ಸಂಗೀತಕ್ಕೆ ಇಷ್ಟು ಜನ ಇದ್ದಾರೆ ಇಲ್ಲಿ. ಬಟ್ ಹಿಂದೂಸ್ತಾನಿ ಸಂಗೀತ ಯೂಸ್ ಮಾಡಿಕೊಂಡು ನಾವು ನೃತ್ಯ ಮಾಡ್ತಿದ್ದು ಕಥಕ್ ಡ್ಯಾನ್ಸ್ಗೆ ಯಾರು ಒಬ್ಬರು ಇಲ್ಲಲ್ಲ, ನೀವು ಇಲ್ಲಿ ಭರತನಾಟ್ಯಂದ್ರೆ ಭಾಳ ಜನ ಇದ್ದಾರೆ. ಸೊ ಕಥಕ್ಗೆ ಯಾರು ಇಲ್ಲ ತಿಳ್ಕೊಂಡು ಅವರು ಕಥಕ್ ಇನ್ಸ್ಟಿಟ್ಯೂಟನ್ನೇ, ಯಾಕೆ ನಾವು ದಿಲ್ಲಿಯಲ್ಲಿ ಸುಮಾರು ಜನ ಇದ್ದಾರೆ, ಕಥಕ್ ಕೇಂದ್ರ ಇದೆ ಅಲ್ಲಿ, ಅಲ್ಲಿ ಕಲಿಯೋಕ್ಕೆ ಅವಕಾಶಗಳಿದೆ. ಸೊ ನಿಮ್ಮ ಇನ್ಸ್ಟಿಟ್ಯೂಟನ್ನೇ ಸ್ಥಳಾಂತರ ಮಾಡಿಕೊಂಡು ಅವರು ಬೆಂಗಳೂರಿಗೆ ತೊಗೊಂಡ್ಬಂದು ಬೆಂಗಳೂರು ಯೂನಿವರ್ಸಿಟಿ ಅಫಿಲಿಯೇಷನ್ ತೊಗೊಂಡಾಗ ಅವಾಗ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಕ್ತು ಕಥಕ್ ಕಲೀಲಿಕ್ಕೆ, ಕಥಕ್ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಇಲ್ಲಿ ಕಥಕ್ ಅಂತಂದರೆ ಜನಕ್ಕೆ ಗೊತ್ತೇ ಬರ ಏನು ಡ್ಯಾನ್ಸ್ ಮಾಡಿದ್ರು ಎಲ್ಲ, ಈಗೂ ಕೆಲವೊಂದು ಊರುಗಳಿದೆ ಭರತನಾಟ್ಯನೇ ಅಂತ ಅಂತಾರೆ ಅದಕ್ಕೆ. ಯಾಕಂದರೆ ವ್ಯತ್ಯಾಸಗಳು ನಮ್ದು 8 ನಮ್ಮ ಡ್ಯಾನ್ಸ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಇದೆ, ವ್ಯತ್ಯಾಸ ಇಲ್ಲ. ಯಾಕಂದರೆ ಅವೇರ್ನೆಸ್ ಕಡಿಮೆ ಇದೆ ಡ್ಯಾನ್ಸ್ಗೆ, ಮ್ಯೂಸಿಕ್ಗೆ. ನಮ್ಮ ಕಡೆ ಇವಾಗ ಯಾರು ಯಾಪ್ತಂದು ಯಾವ ಪಾಲಕರು ಕೇಳಿದ್ರು ಕೂಡ ಅವರು ನೀನು ಡಾಕ್ಟರ್ ಆಗು, ನೀ ಇಂಜಿನಿಯರ್ ಆಗು ಅಂತ ಅನ್ನೋ ಕಾಲ ಇದೆ ಇದು. ಡ್ಯಾನ್ಸರ್ ಆಗು, ನೀನು ಸಂಗೀತಗಾರನ ಆಗುವಂಥದ್ದು ಯಾವ ಪೇರೆಂಟ್ಸ್ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಇತ್ತಿದ್ದಾಗೆ ಅದು ಮಾಧ್ಯಮಗಳಿಂದ ನಮಗೆ ಇವಾಗ ಸ್ವಲ್ಪ ಪ್ರೇರಣೆ ಮತ್ತು ಸ್ವಲ್ಪ ಅವ್ರಿಗೆ ಇದ್ರ ಮೇಲೆ ಅವೇರ್ನೆಸ್ ಬಂದಿದೆ. ಇಲ್ಲ ಮತ್ತು ಸ್ಕೂಲ್ಗಳಲ್ಲಿ ಕೂಡ ಪ್ಯಾಟರ್ನ್ ಆಗಿ CBSE IGCSE ಪ್ಯಾಟರ್ನ್ ಏನಾಗಿದೆ ಅಂದರೆ ಓವರ್ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಇಂಪಾರ್ಟೆಂಟ್ ಅಂತ ಹೇಳಿ CBSE ಹೇಳುತ್ತೆ. ಸೊ CBSE ಸ್ಕೂಲ್ಗಳಲ್ಲಿ ಮಾಡೋದ್ರಿಂದ ನಮಗೆ ನಮ್ಮ ಮೇಡಮ್ ಪ್ರೀತಿ ಕೋರಿ ಮೇಡಮ್ ಅವರು ಯಾವಾಗಲೂ ಹೇಳೋರು, ಮಕ್ಕಳು ಒಂದು ಎರಡು ಅಕ್ಷರ ಕಡಿಮೆ ಕಲಿತು ಪರವಾಗಿಲ್ಲ, ಬಟ್ ಸಮಾಜಮುಖಿಯಾಗಿ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ಅದನ್ನು ಹೇಳ್ಕೊಡ್ಬೇಕು ನೀವು ಅಂತ ತಂದಿದ್ದಕ್ಕೆ ನಾನು ಇದೆ ಪ್ರೀತಿ ಮೇಡಮ್ ಅವ್ರು ಹೇಳ್ತಿದ್ರು ಯಾವಾಗಲೂ ನನಗೆ ಅವ್ರ ಮಾತು ಯಾವಾಗ ನೆನೆಸ್ಕೊಂಡಿರ್ತೀನಿ ನಾನು.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕ್ಲಾಸಿಕಲ್ ಕಥಕ್ ನೃತ್ಯ ಸಂಯೋಜಕರಾದಂತಹ ರಸೂಲ್ ಜಲೀಲ್ ಮೊಮಿನ್ ಅವರು. ಸರ್, ಈಗ ತಮ್ಮ ಹವ್ಯಾಸಗಳ ಬಗ್ಗೆ ಹೇಳಿದ್ರಿ, ಈಗ ಏನು ಅಂದ್ರೆ ತಮಗೆ ಈ ಒಂದು ಫೀಲ್ಡ್ ನಲ್ಲಿ ಈ ಒಂದು ಕ್ಲಾಸಿಕಲ್ ಕಥಕ್ ನೃತ್ಯದಲ್ಲಿ ನೃತ್ಯವನ್ನು ಮಾಡ್ತೀರಾ, ಹಾಗೇನೆ ಸಂಯೋಜನೆಯನ್ನು ಕೂಡ ಮಾಡ್ತೀರಾ, ಇದಕ್ಕೆ ತಮಗೆ ಗೌರವ ಅನ್ನೋದು ಏನಾದರೂ ಸಿಕ್ಕಿದೆಯಾ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ?
0: ನನಗೆ ಸುಮಾರು ಇಂಡಿಯನ್ ಫೆಸ್ಟಿವಲ್ಸ್ ನಮ್ಮಲ್ಲಿ ದೇಶದಲ್ಲಿ ಆಗುವಂತ ಎಲ್ಲ ಟಾಪ್ ಮೋಸ್ಟ್ ಫೆಸ್ಟಿವಲ್ಗಳಲ್ಲಿ ದೀದಿ ಜೊತೆಗೆ ನಾನು ಪರ್ಫಾರ್ಮಿಂಗ್ ಯೂನಿಟ್ ಅಲ್ಲಿ ನಾನು ಆಸ್ ಎ ಸ್ಟೂಡೆಂಟ್ ಆಗಿದ್ದಾಗ ನಮ್ದು ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಕೊರಿಯೋಗ್ರಫಿ ಇದು ಒಂದು ಪರ್ಫಾರ್ಮಿಂಗ್ ಯೂನಿಟ್ ಇದೆ. ಆ ಯೂನಿಟ್ ಅಲ್ಲಿ ನಾನು ಆಸ್ ಎ ಎಲ್ಲ ಬ್ಯಾಲೆಗಳು ಎಷ್ಟು ಬ್ಯಾಲೆ ಮಾಡ್ತಿದ್ರೆ ಎಲ್ಲ ಬ್ಯಾಲೆಯಲ್ಲಿ ನನಗೆ ಅವಕಾಶ ಸಿಕ್ತಿತ್ತು. ಯಾಕಂದ್ರೆ ದೀದಿ ಮನೆ ಇರೋದ್ರಿಂದ ನನಗೆ ಅವ್ರು ಫ್ರೀ ಆಗಿರೋದು ಇದು ಫ್ರೀ ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ದೀದಿ ಎಲ್ಲ ಯಾವಾಗೂ ಅವ್ರ ಜೊತೆ ಕರ್ಕೊಂಡು ಹೋಗೋರು. ಪ್ರಾಕ್ಟಿಸ್ ಟೈಮಲ್ಲಿ ನೈಟ್ ಕೆಲವೊಂದ್ಸರಿ 11 ಗಂಟೆವರೆಗೆ ಅವ್ರ ಜೊತೆಗೆ ಇರ್ತಿದ್ದೆ ನಾನು, ಅವ್ರ ಜೊತೆಗೆ ಅವ್ರ ಕಾರಲ್ಲಿ ಬರೋದು, ಅವ್ರ ಮನೇಲಿ ಇರೋದು, ಅವ್ರಲ್ಲಿ ಅಲ್ಲಿ ಇರ್ತಿದ್ದೆ, ಅಲ್ಲಿಂದ ಹೋಗ್ತಿದ್ದೆ. ಹಾಗಾಗಿ ನನಗೆ ಅವಕಾಶ ಕೇಳೋಕೆ ತುಂಬ ಸಿಕ್ತಿತ್ತು. ಎಲ್ಲ ಬ್ಯಾಲೆದು ದೀದಿಗಳದ್ದು ಡಾನ್ಸ್ ಡ್ರಾಮಾಸ್ ಎಷ್ಟಿದೆ ಬ್ಯಾಲೆ ಇದೆಯಲ್ಲ ಎಲ್ಲ ಮೇಲೆ ಅವಕಾಶ ಸಿಕ್ಕಿದೆ ನನಗೆ. ಸೊ ನಾನು ಅಬ್ರಾಡ್ ಕೂಡ ಹೋಗಿದ್ದೀನಿ, ಅವ್ರ ಜೊತೆಗೆ ಹೋಗಿ ಪರ್ಫಾರ್ಮ್ ಮಾಡಿದ್ದೀನಿ. ಮತ್ತು ಇಂಡಿಯಾ

0: ಆಗುವಂತಹ ದೊಡ್ಡ ದೊಡ್ಡ ಫೆಸ್ಟಿವಲ್ಗಳಿಗೆ ಇವಾಗ ಹಂಪಿ ಉತ್ಸವ ಅಂತ ಚಿಚ್ಚು ನಮ್ಮ ಕಿತ್ತೂರು ಚೆನ್ನಮ್ಮ ಉತ್ಸವ ಆಗುತ್ತೆ, ಸಂಗೊಳ್ಳಿ ರಾಯಣ ಉತ್ಸವ ಆಗುತ್ತೆ, ಬೆಳವಡಿ ಮಲ್ಲಮ್ಮ ಉತ್ಸವ ಆಗುತ್ತೆ, ಬದಾಮಿ ಫೆಸ್ಟಿವಲ್, ಪಟ್ಟದಕಲ್ ಫೆಸ್ಟಿವಲ್ ಸ್ಟಾರ್ಟ್ ಮಾಡಿದ್ದೆ ಮಾಯಾರ ಅವರು. ಸೊ ಪಟ್ಟದಕಲ್ ಉತ್ಸವ ಮತ್ತು ಐವಳಿ ಉತ್ಸವ ಕೂಡ ಅವ್ರ ದಿದಿ ಇದ್ದಾಗ ಜೊತೆಗೆ ಪರ್ಫಾರ್ಮ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಆಮೇಲೆ ನನಗೆ ಬಾಂಬೆ ಫೆಸ್ಟಿವಲ್ ಸಿಕ್ಕ ಮಾಡಲಿಕ್ಕೆ ಅವಕಾಶ ಸಿಕ್ತು, ಲಕ್ನೋ ಫೆಸ್ಟಿವಲ್ ಅಲ್ಲಿ ಡಾನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು, ದುಬೈ ಫೆಸ್ಟಿವಲ್ ಅಲ್ಲಿ ಕೂಡ ಡಾನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ನನಗೆ ಪ್ರೆಸ್ಟಿಜಿಯಸ್ ನಮ್ಮಲ್ಲಿ ಇಂಡಿಯನ್ ಪ್ರೆಸ್ಟಿಜಿಯಸ್ ಫೆಸ್ಟಿವಲ್ಸ್ ಏನಾಗುತ್ತಲ್ಲ ಆ ಫೆಸ್ಟಿವಲ್ಗಳಲ್ಲಿ ಮತ್ತು ಜಯಂತಿಗಳಲ್ಲಿ ಕೂಡ ನಮಗೆ ತುಂಬ ಅವಕಾಶ ಸಿಕ್ಕಿದೆ. ಆಮೇಲೆ ಲಾಸ್ಟ್ ಇಯರ್ ನನಗೆ ನವೆಂಬರ್ 1 ಬೆಳಗಾಂ ಜಿಲ್ಲಾದು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ನೃತ್ಯ ಕ್ಷೇತ್ರದಲ್ಲಿ ನನಗೆ ಲಭ್ಯತೆ ಮ್ಯಾಮ್. ಮತ್ತು ನಾನು ಅದರಿಂದ ನನಗೆ ಕೆಲವೊಂದು ದಶಕದ ಸಾಧಕರು ಅಂತ ಹೇಳ್ಕೊಂಡು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಂಸ್ಥೆ ಅದು, ಅವರು ಒಂದು ಆರ್ಟ್ ಡಾನ್ಸ್ ಫೀಲ್ಡಲ್ಲಿ ಅಂತ ನನಗೆ ಗುರುತಿಸಿ ಅವರು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ನಾಟ್ಯಶ್ರೀ ಅಂತ ಹೇಳ್ಕೊಂಡು ಅವರು ನನಗೆ ಅದೊಂದು ಅವಾರ್ಡ್ ಸಿಕ್ಕಿದೆ. ಆಮೇಲೆ ಸುಮಾರು ಬೆಳಗಾಮಲ್ಲಿ ಮತ್ತು ನಮ್ಮ ಭಾಗದಲ್ಲಿ ಇಲ್ಲಿ ನಡೆಯುವಂಥ ಫೆಸ್ಟಿವಲ್ಗಳಲ್ಲಿ ಅಥವಾ ವಕ್ಕುಂದ ಉತ್ಸವ ಅಂತ ಮಾಡ್ತಾರೆ ಇಲ್ಲಿ, ವಕ್ಕುಂದ ಉತ್ಸವದಲ್ಲಿ ಕೂಡ ಅಲ್ಲಿ ನನಗೆ ಅವರು ಅವಾರ್ಡ್ ಕೊಡ್ ವಕ್ಕುಂದ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ನನಗೆ. ಗೋಕಾಕ್ ಸತೀಶ್ ಶುಗರ್ ಅವಾರ್ಡ್ಸ್ಗಲ್ಲಿ ನಾನು ಆ್ಯಸ್ ಎ ಮೇನ್ ತೀರ್ಪುಗಾರಾಗಿ 17-18 ಇಯರ್ಸ್ ನಾನು ಜಡ್ಜ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ಅಲ್ಲಿ ಕೂಡ ಸುಮಾರು ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಅವರಲ್ಲಿ ಕೂಡ. ಮತ್ತು ಸ್ಕೂಲ್ಗಳಲ್ಲಿ ಲೋಕಲಿ ಬೆಳಗಾಂ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಗೊತ್ತಿದೆ, ಎಲ್ಲರೂ ನಮ್ಮ ಅವಶ್ಯಕತೆ ಇದೆ ಅಂತ ಅನಿಸಿದಾಗ ಅವರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ನಾನು ಹೋಗಿ ಪರ್ಫಾರ್ಮ್ ಮಾಡ್ತೀನಿ ಮತ್ತು ಕೋರಿಯೋಗ್ರಫಿನೂ ಮಾಡ್ತೀನಿ ಹೋಗಿ ಅಲ್ಲಿ.
1: ಸರ್, ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಅಡೆತಡೆ ಅನ್ನೋದು ಸಾಕಷ್ಟು ಇರುತ್ತೆ, ಅದು ತಮ್ಮ ಕುಟುಂಬದಿಂದನೇ ಬಂದಿದೆ ಅಂತ ಹೇಳಿದ್ರಿ. ಈಗ ಈ ಒಂದು ಸಾಧನೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳ ಸಹಕಾರ ಯಾವ ರೀತಿ ಇದೆ?
0: ನನ್ನ ಆಕ್ಚುಲಿ ನನ್ನ ಹೆಂಡತಿ ಆರ್ಟ್ ಫೀಲ್ಡ್ ಅಲ್ಲಿ ಇಲ್ಲ, ಅವರು ಫ್ಯಾಷನ್ ಡಿಸೈನರ್. ಆಮೇಲೆ ಅವರು ಡಾನ್ಸ್ ಹಾಡು ಅಂದರೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ, ಬಟ್ ಏನು ಮಾಡೋಕ್ಕಾಗುತ್ತೆ, ಮದುವೆ ಆದಮೇಲೆ ಆ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ಅದೊಂದು ದೊಡ್ಡ ಕಥೆನೇ. ಮತ್ತು ನನ್ನ ಮದುವೆ ಮಾಡ್ಕೊಳ್ಬಾರ್ದು ಅಂತ ನನ್ನ ಇದನ್ನು ಇದು ಗುರಿ ಇರುವಾಗ ಆ ಟೈಮಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮಮ್ಮಿ ಡ್ಯಾಡಿಗೆ ಎಲ್ಲ ಮಮ್ಮಿ ವಯಸ್ಸಾಗಿದೆ, ಇನ್ನು ಅವರೇ ಮಾಡ್ಕೊಂಡು ನಾವು ಹೋದಾಗ ಬಂದಾಗೆಲ್ಲ ಅವ್ರು ಅಡುಗೆ ಮಾಡಿ ಹಾಕೋದ್ರಲ್ಲ. ಅದಕ್ಕೆ ನಮ್ಮ ಅಜ್ಜಿ ಅವರು ಹೇಳೋರು ಸಾಕು, ಇವಾಗ ನೀನು ಮದುವೆ ಮಾಡ್ಕೊ ಅಂದಕ್ಕೆ ನಾನು ಮಾಡ್ಕೊಳ್ಳಲಿ ಸದ್ಯಕ್ಕೆ ನನ್ನ ತಮ್ಮನಿಗೆ ಮಾಡೋದಕ್ಕೂ ನನಗಿಂತ ನನ್ನ ತಮ್ಮನ ಮದುವೆ ಮುಂಚೆ ಆಯಿತು, ಮದುವೆ ಆಗಿ 2.5 ವರ್ಷಕ್ಕೆ ಆಮೇಲೆ ನನಗೂ ಸ್ಟಾರ್ಟ್ ಮಾಡಿದ್ರು ನೀನು ಮಾಡ್ಕೋಬೇಕು ಅಂತ ಅಂದದಕ್ಕೆ ನಾನು ಹೌದು ಇಲ್ಲ ಅನ್ಕೊಂಡು ನಾನು ಯಾಕಂದ್ರೆ ಮದುವೆ ವಿಷಯ ತೆಗೆದಾಗ ನಾನು ಬಂದಾಗ ಮಾತಾಡ್ತಿದ್ರು ನಾನು ಓಡಿ ಹೋಗ್ಬಿತ್ತೀವಿ, ಬೇಡ ಮದುವೆ ಬೇಡ ನನಗೆ ಅಂತ ಅಂತಿದ್ದೆ. ನಾನು ಬೆಂಗಳೂರಲ್ಲಿ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಕೂಡಿ 4 ಜನ ಕೂತಾಗ ಒಂದು ಒಬ್ರು ಬ್ರೋಕರ್ ಇದ್ರು ಅಲ್ಲಿ ಮ್ಯಾರೇಜ್ ಬ್ರೋಕರ್. ಸೊ ಅಲ್ಲಿ ಏನು ವಿಷಯ ಅಂದರೆ ಹರಟೆ ಹೊಡೆಯಕ್ಕೆ ಫ್ರೈಡೇ ಎಲ್ಲರೂ ಆಫ್ಟರ್ ನಮಾಜ್ ಎಲ್ಲ ಕೂತ್ಕೊಳ್ತಿದ್ವಿ, ಅಲ್ಲಿ ಕೂತ್ಕೊಂಡು ಅವ್ರು ಆ ಅಪ್ಪ ಬರ್ತಿದ್ರು, ಅವ್ರು ಬಂದಾಗ ಅವ್ರ ಹತ್ರ ಒಂದು ಬುಕ್ ಅವ್ರ ಥರ ಒಂದು ಆಲ್ಬಮ್ ಇರ್ತಿತ್ತು ಅವ್ರ ಹತ್ರ. ಸೊ ಸುಮ್ಮನೆ ಕರ್ಕೊಂಡು ಮದುವೆ ಆದವ್ರು ಕೂಡ ತೋರಿಸ್ತಿದ್ವಿ, ಇವ್ರು ಮದುವೆ ಮಾಡ್ಕೊಳ್ಳೋದೈತೆ ಇವ್ರಿಗೆ, ಇವ್ರಿಗೆ ಯಾವ್ದು ಹುಡುಗಿ ಇದ್ರೆ ತೋರಿಸ್ರಿ ಅಂತ ತಕ್ಷಣ ಅವರು ಎಂಟ್ರಿ ಫೀ 100 ರುಪೀಸ್ ತಗೊಳ್ತಾರೆ, ಅವ್ರ ಹೆಸರು ಬರ್ಕೊಳ್ಳಿ ಡೈರಿಯಲ್ಲಿ ಹೆಸರು ಬರ್ಸ್ಲಿಕ್ಕೆ. ಸೊ 100 ರುಪೀಸ್ ಯಾರು ಎಲ್ಲ ಸೇರಿ 10 ಜನ ಇರ್ತಿದ್ವಿ, 10 ರುಪಾಯಿ ಸೇರಿಸಿ 100 ರುಪಾಯಿ ಕೊಟ್ಟು ಒಂದು ಒಬ್ಬರು ಹೆಸರು ಬರ್ಸೋದು. ಎಲ್ಲ ಈ ಥರ ಬರ್ತಿದ್ರು, ಒಂದಿನ ನನ್ನ ನಂಬರ್ ಬಂತು, ನನ್ನ ಮುಖ ನಾನು ತೋರಿಸಿದ್ರು ಇವ್ರಿಗೆ ಮದುವೆ ಮಾಡ್ಕೋಬೇಕು ಇವ್ರು ತೋರಿಸ್ಬೇಕು ತೋರಿಸಿ ಅಂತ. ಸೊ ಅವ್ರಪ್ಪ ನನ್ನ ಹೆಸರು ಬರ್ಕೊಂಡು ಎಲ್ಲ ನನ್ನ ದುಡ್ಡು ನಾನು ಕೊಟ್ಟೇ ಇಲ್ಲ, ಎಲ್ಲರೆಲ್ಲ ಸೇರಿ ದುಡ್ಡು ಕೊಟ್ಟಿದ್ರು ಅವ್ರಿಗೆ, ಅವ್ರು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ತೋರಿಸಿದ್ರು ಫೋಟೋ ಎಲ್ಲ ಮಾಡಿಕೊಂಡು ಒಂದು 7-8 ಫೋಟೋಸ್ ತೆಗೆದು ತೋರಿಸಿ ಒಂದು ಫೋಟೋ ಅಲ್ಲಿ ಹೇಳಿದ್ರು ಅವರು, ಈ ಹುಡುಗಿ ಭಾಳ ಶ್ರೀಮಂತರಿದಾರೆ ಅವರು, ಹಿಂಗೆ ನಿಮ್ಗೆ ಏನು ಬೇಕೆಲ್ಲ ಕೊಡ್ತಾರೆ ಹಿಂಗೆ ತಂದಿದ್ದಕ್ಕೆ ಅವರ ಮಜಾಕ್ ಮಾಡ್ತಿದ್ದಾರೆ ಹುಡುಗರು, ಹಾಂ ಇವರು ಇರು ಇರಲಿ ಇದು ಇರಲಿ ಅಂತ ಅಂದ್ರೆ ಅವರು. ನೆಕ್ಸ್ಟ್ ವೆರಿ ನೆಕ್ಸ್ಟ್ ಡೇ ಅವ್ನು ಬೆಳಿಗ್ಗೆ ಆ ಹುಡುಗಿ ಅಪ್ಪನಿಗೆ ಕರ್ಕೊಂಡೇ ಬಂದ್ಬಿಟ್ಟ ನಮ್ಮ ರೂಮ್ಗೆ ಜಯನಗರಲ್ಲಿ. ಸೊ ಬಂದ ತಕ್ಷಣ ಅವರು ಬಂದು ನೋಡ್ತೀನಿ, ನಾನು ಗೊತ್ತಿಲ್ಲ ನಾನು ರೂಮಲ್ಲಿ ಇನ್ನೂ ಮಲಗಿದ್ದೀನಿ. ನಾನು ಬಂದು ಅವರು ನಾಕ್ ಮಾಡ್ತಾರೆ, ಯಾರು ಅಂದ ತಕ್ಷಣ ಆ ಅಪ್ಪ ಬ್ರೋಕರ್ ಅವ್ರು ಮುಂಚೆ ಬಾಗಿಲು ತಂದಿದ್ದಾರೆ, ಅವ್ರು ಯಾಕ್ರಿ ಏನೇನಾಯ್ತು ಅಂದ ತಕ್ಷಣ ಅವ್ರು ಯಾವಾಗಲೂ ಬ್ರೋಕರ್ ಬಂದು ಟೀ ಕಾಫಿಗೆ ಏನು ಕೊಡಿ ಅಂತ ಬರ್ತಿದ್ರು ಅವರು. ಸೊ ಅದನ್ನು ಅದೇ ಥರ ಬಂದಿರ್ತಾನೆ ತಿಳ್ಕೊಂಡು ಏನಕ್ಕೆ ಯಾಕೆ ಏನೋ ಇಷ್ಟು ಬೇಗ ಬಂದಿದ್ರೆ ಅಂತ ತಕ್ಷಣ, ನಿಮ್ಗೆ ಹೇಳಿದಿಲ್ಲ ನೀವು ನಿನ್ನ ಮನೆ ಹೇಳಿದ್ರೆ ನನಗೆ ಅದಕ್ಕೆ ಕರ್ಕೊಂಬಂದಿನ ಹುಡುಗಿದ ತಂದೆಗೆ ಅಂತ ತಂದರು. ನನಗೆ ಡಮ್ಮ ನಾನು ಏನಾಗಬೇಕು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ರೂಮ್ ನಮ್ಮದು ಬ್ಯಾಚುಲರ್ಸ್ ರೂಮ್ ಅಂದ್ರೆ ಹೆಂಗಿರುತ್ತೆ ಗೊತ್ತು. ಸೊ ಅವ್ರು ಬಂದಿದ್ದ ತಕ್ಷಣ ಅವ್ರಿಗೆ ಬನ್ನಿ ಅಂತ ಅನ್ಬೇಕಾಯ್ತು, ಒಳಗೆ ಬಂದರು ನೋಡ್ಕೊಂಡ್ರು ಅವರು, ನಾವು ಇರೋದೆಲ್ಲ ಇಲ್ಲ ಇರಲಿ ಇರಲಿ ನೀವು ಬ್ಯಾಚುಲರ್ಸ್ ಅಲ್ವಾ ಹಿಂಗೆ ಇರಲಿ ಅದಕ್ಕಿಂತ ತಪ್ಪಿಕೋಂಗಿಲ್ಲ, ನೀವು ಬಂದು ನಮ್ಮ ಮನೆಗೆ ನಿಮ್ಮ ತಂದೆ ತಾಯಿ ಅಂತ ಅವರು ನನ್ನ ಬಗ್ಗೆ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ನಮ್ಮ ಮನೆಗೆ ಬಂದು ನೀವು ಬಂದು ನಿಮ್ಮ ಮನೆಗೆ ಬಂದು ಹೋಗ್ರಿ ನೀವು ಅಂತಂದಿದ್ದಕ್ಕೆ. ಸೊ ನಮ್ಮ ತಮ್ಮ ಅಲ್ಲಿ ನಮ್ಮ ಡಾಕ್ಟರ್ಗೆ ಕೇಳಿದ್ದಾನೆ ಅಂತ ಜಬ್ಬಾರ್ ಮೂಮಿನ್. ಸೊ ಅವನಲ್ಲಿ ಹಸ್ಬೆಂಡ್ಶಿಪ್ ಅಲ್ಲಿ ಅವನು ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದ. ಸೊ ಅವನಿಗೆ ಫೋನ್ ಮಾಡಿದೆ ನಾನು ಈ ಥರ ಮತ್ತು ಹಿಂಗೆ ಆಗಿದೆ ಅಂತ ತಕ್ಷಣ, ಆಯ್ತು ಬಿಡು ಹೋಗಿ ಬರೋಣ ಬಿಡು ಅಂತ ತಂದಿದ್ದಕ್ಕೆ ಅವನು ಬಂದ. ಫ್ರೈಡೇ ನಾವು ಒಂದು ದಿನ ಹೋದ ತಕ್ಷಣ ಅವ್ರ ಮನೆಯಲ್ಲಿ ಅವರು 6 sisters 6 brothers ಅವ್ರು 12 ಜನ ಅವರು. ಸೊ ಎಲ್ಲರೂ ಮುಕ್ಕರ್ಕೊಂಡ್ಬಿಟ್ಟು ನಾವು ಹೋಗೋದಕ್ಕೆ ಏನು ಎಲ್ಲಿ ಬಂದಿವಪ್ಪ ಆತನೂ ಹಂಗಿತ್ತು. ಬಟ್ ಅದು ನೋಡಿ ಅಂತಾರಲ್ಲ ಅದು ಮ್ಯಾರೇಜ್ ಮೇಡ್ ಇನ್ ಹ್ಯಾವನ್ ಅಂತ ಹೇಳ್ತಾರೆ, ದೇ ಬ್ರಾಟ್ ಟುಗೆದರ್ ಅರ್ಜ ಅರ್ತ ಅಂತ ಅಂದಂಗೆ. ಅವ್ರು ಬಂದ ತಕ್ಷಣ ಇದು ಮಾಡಿಕೊಂಡು ಒಂದೇ ಒಂದು ಮೀಟಲ್ಲಿ ಒಂದೇ ಒಂದು ಬೆಟ್ಟಿಗೆ ಅವರು ಹೇಳಿಬಿಟ್ರು ಅವರು, ಇಲ್ಲ ನಮಗೆ ನಿಮ್ಮದು ಇದು ಇಷ್ಟ ಇದೆ ನಮಗೆ, ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ಅವ್ರು ಬಂದು ಹೋಗಲಿ ಅಂತ ತಂದಿದ್ರು. ಆಮೇಲೆ ನಾನೇನು ಹೇಳಿಲ್ಲ, ನಮ್ಮ ತಮ್ಮನೇ ಅವನು, ನಾವು ಡಾಕ್ಟರ್ ಅವನೇ ಹೇಳಿದ. ನಮ್ಮ ಮಮ್ಮಿ ಡ್ಯಾಡಿ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಒಂದು 6 months ಗ್ಯಾಪ್ ಮಾಡಿಕೊಂಡು ಬಂದರು. ಬಂದರು ನೋಡಿದ್ರು ಅವ್ರಿಗೆ ಇಷ್ಟ ಆಯಿತು, ನಮಗೆ ಇಷ್ಟ ಆಯಿತು, ಮ್ಯಾರೇಜೂ ಆಯಿತು.

0: ಅವ್ರು ಆರ್ಟಿಸ್ಟ್ ಇಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಕ್ರೇಜ್ ಇರಲಿಲ್ಲ. ಇವಾಗ ಏನು ಮಾಡಿದ್ರು ಬಿಡಲ್ಲ, ಇವರು ತಂದೆ ತಾಯಿಗೇ ಅವರು ಕೇಳಿಲ್ಲ, ನನ್ನ ಮಾತಲ್ಲಿ ಕೇಳ್ತಾ ಅಂದ್ಕೊಂಡು ಅವರು ನಾಟ್ 100% ಬಟ್ ಸಪೋರ್ಟಿವ್ ಆಗಿದ್ದಾರೆ, ಮಾಡ್ತಾರೆ.
1: ಸರ್, ಈಗ ನಾನು ನೃತ್ಯ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ಯುವ ಜನತೆಗೆ, ಅದರಲ್ಲೂ ಮುಖ್ಯವಾಗಿ ಯುವಕರಿಗೆ, ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಇವಾಗ ಮ್ಯಾಮ್ ಯುವಕ ಯುವತಿಯರು ಅನ್ನೋಂಥದ್ದು ಇದನ್ನೇ ಇಲ್ಲ, ಅವಾಗ ನಾವು ಯಾವುದಕ್ಕೂ ಕಡಿಮೆ ಇಲ್ಲ, ಹುಡುಗಿಯರು ಹೇಳ್ತಾರೆ. ಸೊ ಹುಡುಗಿಯರುಕ್ಕಿಂತನೂ ಹುಡುಗರು ಕೂಡ ಜಾಸ್ತಿ ಕ್ಲಾಸಿಕಲ್ ಡ್ಯಾನ್ಸ್ ಮೊದಲೇ ಬರೀ ಹುಡುಗಿಯರು ಮಾಡ್ತಿದ್ರು. ಬಟ್ ನಾವು ವೆರಿ ಬಿಗಿನಿಂಗ್ ಓಲ್ಡ್ ಏಜಿಗೆ ಓದ್ಬೋದು ಅಂದ್ರೆ, ನಾವು ನಮ್ಮ ಭೂಮಿ ಹುಟ್ಟಿದಾಗ ನೋಡಿದ್ರೆ ಶಿವ ಹಿಮ್ಸೆಲ್ಫ್ ಇಸ್ ಅ ಮೇಲ್. ಸೊ ಶಿವನ್ ಡ್ಯಾನ್ಸ್ ಅಂತ ತಂದ್ರೆ ನಾವು ನೋಡ್ತೀವಿ, ಅದು ಮೇಲ್ ಮಸ್ಕ್ಯುಲರ್ ಆ್ಯಂಡ್ ಡ್ಯಾನ್ಸ್ ಇರುತ್ತೆ, ಆಮೇಲೆ ಫಿಮೇಲ್ಸ್ ಮಾಡೋದು ಫೆಮಿನೈನ್ ಇರುತ್ತೆ. ಸೊ ಅದು ಶಿವ ಪಾರ್ವತಿ ಇಬ್ರು ಕೂಡಿ ಮಾಡಿದಾಗ ಅದು ಇಬ್ರು ನಟರಾಜ ಅಂತ ನಾವು ಹೇಳ್ತೀವಿ, ದೇವ್ರ ಗಾಡ್ ಆಫ್ ಡ್ಯಾನ್ಸ್ ಅಂತ ಹೇಳ್ತೀವಿ ನಾವು. ಸೊ ಶಿವಂದು ಮಸ್ಕ್ಯುಲರ್ ಫಾರ್ಮ್ ಇದೆ, ಅದು ಬರಬೇಕು. ಇವಾಗ ಕೆಲವೊಂದು ಮಕ್ಕಳಿಗೆ ಇವಾಗ ಗೊತ್ತಿಲ್ಲ, ಡ್ಯಾನ್ಸ್ ಮಾಡ್ತಾರೆ ಈಗ ಎಷ್ಟೊಂದು ಸ್ಟೈಲ್ಗಳು ಬಂದಿದೆ, ಅದು ನಮ್ದಲ್ಲ, ಅದು ಇಂಡಿಯನ್ ಫಾರ್ಮ್ ಇಂಡಿಯನ್ ಕಾನ್ಸೆಪ್ಟ್ ಬಿಟ್ಟು ಇದೆ ಅದೆಲ್ಲ. ಸೊ ಇವಾಗ ಕೊರಿಯೋಗ್ರಾಫಿ ಅನ್ನೋ ವರ್ಡ್ ಕೂಡ ಅದು ಆಕ್ಚುಲಿ ಫಸ್ಟ್ ನೃತ್ಯ ಸಂಯೋಜನೆ ಇದೆಯಲ್ಲ, ಇದು ಅದು ಮಿತ್ ಇಂದ ಬಂದಿದ್ದು ಸಂಯೋಜನೆಯಲ್ಲಿ. ಯಾಕಂದ್ರೆ ತಾಂಡು ಮತ್ತೆ ಶಿವ ತಾಂಡವದಲ್ಲಿ ಗಣಗಳು ಶಿವನ ಒಬ್ಬ ಸ್ಟೂಡೆಂಟು ತಾಂಡವ ಅಂತ, ತಾಂಡು ಅಂತ ಹೆಸರು ಅವನು ಮಾಡೋದ್ರೆ ಡ್ಯಾನ್ಸ್ರಿಂದ ಅದಕ್ಕೆ ತಾಂಡವ ಅಂತ ಹೆಸರು ಬಂತು. ಸೊ ತಾಂಡವ ಜಾಸ್ತಿ ಡ್ಯಾನ್ಸ್ ಎಲ್ಲಿ ಪರ್ಫಾರ್ಮ್ ಮಾಡೋ ಡ್ಯಾನ್ಸ್ ನೋಡ್ತಾ ನೋಡ್ತಾ ಅದಕ್ಕೆ ಭಾಳ ವಿಗ್ರೆಸ್ ಆಗಿ ಯಾವಾಗಲೂ ಧಡ ಧಡ ಧಡ ಧಡ ಮಾಡೋದ್ರಿಂದ ಅವಾಗ ಎಲ್ಲೂ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬೇಕಿದೆ ಇದಕ್ಕೆ, ಬರೀ ಪ್ರಳಯವಾಗುವಂಥ ಡ್ಯಾನ್ಸ್ಗಳು ಅಂತ ತಂದಿದ್ದಕ್ಕೆ ಆವಾಗ ಉಷೆ ಬಾನಸುರನ್ ಡಾಕ್ಟರ್ ಉಷೆ ಅಂತ ಅವರು ಕಲ್ತ್ಕೊಂಡು ಪಾರ್ವತಿ ಹತ್ರ ಹೋಗಿ ಪಾರ್ವತಿಗೆ ಹೇಳ್ಕೊಟ್ಟು ಫೆಮಿನೈನ್ ಸ್ಟೈಲದ್ದು, ಅದಕ್ಕೆ ನಮ್ಮ ಶಾಂತಿ ಕೂಡ ತೃಪ್ತಿ ಕೊಡುವಂಥ ಡ್ಯಾನ್ಸ್ ಅಂದರೆ ಧರ್ ಧರ್ ಧರ್ ಧರ ಮಾಡಿದ್ರೆ ಅದು ಯುದ್ಧದಲ್ಲಿ ಆಗುವಂಥ ಕ್ರಿಯೆಗಳು ಅಂಥ ಮೂಮೆಂಟ್ಸ್ ಎಲ್ಲ ಮಾಡಿದರೆ ಯಾರಿಗೂ ಆಗಲಿ ಅದು ಪೀಸ್ ಇರಲ್ಲ. ಸೊ ಪೀಸ್ ಬೇಕಲ್ಲ ನಮ್ಮ ಮನುಷ್ಯನಿಗೆ ಅಂತ ಹೇಳ್ಕೊಂಡು ಅಂದಿದ್ದಕ್ಕೆ ಬಾನಸುರನ್ ಡಾಕ್ಟರ್ ಉಷಾ ಹತ್ರ, ಉಷಾ ಅವಳು ಮಾತಾ ಪಾರ್ವತಿ ಹತ್ರ ಕಲ್ಕೊಂಡ್ರು. ಸೊ ಶಿವ ಪ್ರಳಯ ಮಾಡೋದ ಆಗುವಂತ ಡಾನ್ಸ್ಗಳು ಮಾಡುವಾಗ ಅವನಿಗೆ ತೃಪ್ತಿ ಪಡಿಸ್ಬೇಕು, ಅವ್ನು ಶಾಂತ ಮಾಡ್ಬೇಕಾದ್ರು ತಾನೇ ಸತಾ ಪಾರ್ವತಿ ಅವಳು ಲಾಸ್ಯ ಸ್ಟೈಲ್ ಆಫ್ ಡಾನ್ಸ್ ಅವ್ರು ಮಾಡಿ ಅವನಿಗೆ ಪೀಸ್ಫುಲ್ ಆಗಿ ಪೀಸ್ ಆಗಿರ್ಲಿಕ್ಕೆ ಅವ್ರಿಗೆ ಇದು ಮಾಡಿಕೊಂಡು ಅವ್ರು ಅಟ್ಯಾಕ್ ಮಾಡ್ತಿದ್ರು ಅವ್ರಿಗೆ ಆದ್ರಿಂದ. ಸೊ ಅವಾಗ ದೇವರುಗಳ ಶಿವ ಪಾರ್ವತಿನೇ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರು ಶಿಟ್ ಇದ್ದಾಗ ಇವ್ರಿಗೆ ಪ್ರೀತಿ ತೋರಿಸಿ, ಇವ್ರ ಪ್ರೀತಿ ಇದ್ದಾಗ ಅವ್ರು ಶಿಟ್ ಮಾಡಿಕೊಂಡು. ಸೊ ಅದು ನಮಗೆ ಅವ್ರು ಕೊಟ್ಟಿದ್ದಾರೆ. ಸೊ ನಾವು ಅದೇ ಥರ ನಾವು ಇವತ್ತಿನ ಇದರಲ್ಲಿ ಜಗತ್ತಿನಲ್ಲಿ ಕೂಡ ನಾವು ಒಬ್ರಿಗೊಬ್ರು ಹೆಂಗಿರ್ತದೆ ಆ ಟೈಮಲ್ಲಿ ಟೈಮ್ ತಕ್ಕಂತೆ ನಾವು ವರ್ತನೆ ಮಾಡಿ ಬರುವ ದಿವಸಗಳು ಇರುವ ದಿವಸಗಳಲ್ಲಿ ನಾವು ಚೆನ್ನಾಗಿ ಇದ್ರೆ ಇದು ಹೋದ್ರೆ ಅದಕ್ಕೊಂದು ಜೀವನಕ್ಕೆ ಒಂದು ಅರ್ಥ ಅಂತ ನನಗೆ ಅನಿಸುತ್ತೆ ಆ ಟೈಮಲ್ಲಿ.
1: ಅಂದ್ರೆ ನೋಡುವ ದೃಷ್ಟಿಕೋನವನ್ನ
0: ಬದಲಾಯಿಸಿಕೊಳ್ಬೇಕು.
1: ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನದ ಬುದ್ಧಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕ್ಲಾಸಿಕಲ್ ಕಥಕ್ ನೃತ್ಯ ಸಂಯೋಜಕರಾದಂತಹ ರಸೂಲ್ ಜಲೀಲ್ ಮೊಮಿನ್ ಅವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮ ಗೀತ ಸಂಗಮ. ಗಂಗೂಬಾಯಿ ಹಾನಗಲ್ ಸಂಗೀತ ಶಾಲೆ ವತಿಯಿಂದ ಜನಪದ ಗೀತೆಗಳು ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಾಧವಿ ವಿ ಗುರವ, ಜಯಶ್ರೀ ಅ ಜೋಶಿ, ಆಶಾ ವಿ ಭಟ್, ರಾಜೇಶ್ವರಿ ಅಯ್ಯಂಗಾರ್, ಉಮಾ ಹೊಂಡದ್, ಜ್ಯೋತಿ ವಾಲಿಕರ್, ಸುವರ್ಣ ಐಹೊಳೆ. ತಬಲಾ ಸಾಥ್ ನೀಡುತ್ತಿದ್ದಾರೆ ಶ್ರೇಯಸ್ ವಾಳ್ವೇಕರ್, ಹಾರ್ಮೋನಿಯಂ ಶಶಿಕಲಾ ಕುಲಕರ್ಣಿ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಗಲ್ಲು ಗಲ್ಲು ಎಂದು ನಾದ ಮಾಡುತ್ತಾರೆ.

ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೆಎಲ್ಇ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೆಎಲ್ಇ ಕನಸಾದಂಥ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಗೀತ ಸಂಗಮ. ಕಾರ್ಯಕ್ರಮದ ಮುಂದಿನ ಗೀತೆ ಶಿಶುನಾಳ ಶರೀಫರು ರಚಿಸಿದಂತಹ ಕೋಡಗನ ಕೋಳಿ ನುಂಗಿತ್ತ, ನೋಡೋವ ತಂಗಿ ಕೋಡಗನ ಕೋಳಿ ನುಂಗಿತ್ತ.

0: ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣು ಧ್ವನಿ 90.4 FM ಕಾರ್ಯಕ್ರಮ ಗೀತ ಸಂಗಮ. ಈಗ ಕೇಳಿ ಕೋಲಾಟದ ಮುಖಾಂತರ ಚಿನ್ಮಯನನ್ನು ಕೊಂಡಾಡುವ ಚಲುವಯ್ಯ ಚಲುವೋ ತಾನಿ ತಂದಾನ ಚಿನ್ಮಾಯಾಮೃಗೆ ಕೋಲಣ್ಣ ಕೋಲೆ.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ಈಗ ಹಾಡಲಿದ್ದಾರೆ. ಜೀವನದಲ್ಲಿ ಕಷ್ಟ ಸುಖಗಳನ್ನು ಬೇವು ಬೆಲ್ಲದಂತೆ ಸಮಾನವಾಗಿ ತೆಗೆದುಕೊಂಡು ಬೆಟ್ಟದೊಡೆಯನನ್ನು ಸ್ಮರಿಸಿ ಹಾಡುವ ಹಾಡು ಜಕ್ಕಣ್ಣ ಕಣ್ಣಕ್ಕ ಜಕ್ಕಣ್ಣ ಕಣ್ಣಕ್ಕ.

0: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ನೆನಪುಗಳ ಮಾತು ಮಧುರ.
2: ಈಗ ಹಾಡುವ ಹಾಡು ಮಾಯಾಕಾರ ಮಾದೇವನಿಗೆ ಮಲ್ಲಿಗೆ ಹೂಗಳನ್ನ ಚೆಲ್ಲುತ್ತ ಮಾದೇವನನ್ನ ಕೊಂಡಾಡ್ತಾ ಇದ್ದಾರೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆ.

0: ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಗಂಗೂಬಾಯಿ ಹಾನಗಲ್ ಸಂಗೀತ ಶಾಲೆ ವತಿಯಿಂದ ಜನಪದ ಗೀತೆಗಳನ್ನ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಾಧವಿ ವಿ ಗುರವ, ಜಯಶ್ರೀ ಅ ಜೋಶಿ, ಆಶಾ ವಿ ಭಟ್, ರಾಜೇಶ್ವರಿ ಅಯ್ಯಂಗಾರ್, ಉಮಾ ಹೊಂಡರ್, ಜ್ಯೋತಿ ವಾಲೇಕರ್, ಸುವರ್ಣ ಐಹೊಳೆ. ತಬಲಾ ಸಾಥ್ ನೀಡಿದವರು ಶ್ರೇಯಸ್ ವಾಳ್ವೇಕರ್, ಹಾರ್ಮೋನಿಯಂ ಶಶಿಕಲಾ ಕುಲಕರ್ಣಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
1: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಗಂಡನ ಸವಿನುಡಿ ಎಂಬ ಮದ್ಯವನ್ನು ಹೀರಿ ಮರಳಾಗಿದೀಯ ನೀನು. ನಿಜವಾಗಿಯೂ ಕೂಡ ನಿನ್ನ ಗಂಡನ ನಿಜವಾದ ಪ್ರೀತಿ ಇರುವುದು ಕೌಸಲ್ಯ ಕಡೆಗೆ. ನಿನ್ನನ್ನು ಕೇವಲ ಮಾತಿನಲ್ಲಿ ಮರಳು ಗಳಿಸಿದ್ದಾನೆ. ಈಗ ಏನು ನಡೆದಿದೆ ಗೊತ್ತೇ? ನಿನ್ನ ಕೊರಳನ್ನು ಕೊಯ್ಯುವ ಒಂದು ಸಂಚು ನಿನ್ನ ಬೆನ್ನ ಹಿಂದೆ ನಡೆದಿದೆ ಎಂದನಲ್ಲ, ಅದೇನು ಗೊತ್ತೇ ಎಂದು ಹೇಳುತ್ತಿದ್ದಾಳೆ. ಕೈಕೆಯ ಕುತೂಹಲವನ್ನು ಕೆರಳಿಸುವಂತೆ ಹೇಳುತ್ತಿದ್ದಾಳೆ, ಭರತನನ್ನ ಉಪಾಯ ಮಾಡಿ ತವರಿಗೆ ಕಳಿಸಿದ್ದಾರೆ. ನಿನ್ನ ತವರು ಮನೆಗೆ ಭರತನನ್ನು ಕಳಿಸಿರುವುದು ಇದೇ ಉದ್ದೇಶದಿಂದ. ಮತ್ತೆ ನಾಳೆ ರಾಮನಿಗೆ ಪಟ್ಟ ಕಟ್ಟುತ್ತಾರೆ. ನೀನು ನೋಡಿದರೆ ರಾಮನನ್ನು ತೊಡೆಯ ಮೇಲಿಟ್ಟು ಇಲ್ಲಿವರೆಗೂ ಮುದ್ದಾಡಿಸಿ ಬೆಳೆಸಿದ್ದೀಯೇ. ನೀನು ಮಾಡಿದ ಕೆಲಸ ಏನಾಯ್ತು ಗೊತ್ತೇ? ಹಾವಿಗೆ ಹಾಲೆರೆದಂತಾಯ್ತು. ಮೊಟ್ಟೆ ಇಡದು ಈಚೆಗೆ ಹಾವಿನ ಮರಿ ಬಂದಾಗಲೇ ಅದನ್ನು ಹೊಡೆದು ಕೊಲ್ಲದಿದ್ದರೆ ಹಾವು ಹಗೆಯಾಗಿ ಹೆಡೆ ಎತ್ತಿ ಭುಸ್ ಎನ್ನುತ್ತದೆ ಮತ್ತು ಮುಂದುವರೆದು ನಿನ್ನನ್ನೇ ಕೊಲ್ಲುತ್ತದೆ. ನಿಜ, ಇದು ನಿಜ. ಕೇಳು, ನೀನಿನ್ನು ಚಿಕ್ಕವಳಮ್ಮ, ನಿನಗೆ ಗೊತ್ತಿಲ್ಲ, ನಿನಗಿನ್ನೂ ಪ್ರಪಂಚ ಗೊತ್ತಿಲ್ಲ, ಹಾಗೇ ಆಗುವುದು ಎಂದು ನಿಧಾನವಾಗಿ ಹಂತ ಹಂತವಾಗಿ ಕೈಕೇಯಿಯ ಮನಸ್ಸಿನಲ್ಲಿ ವಿಷವನ್ನು ಬಿತ್ತುತ್ತಿದ್ದಾಳೆ ಮಂಥರೆ. ಅದನ್ನು ಕೇಳಿ ವಿಷ ಏರಲೇ ಇಲ್ಲ ಕೈಕೆಗೆ. ಅವಳ ಮುಖ ಅರಳಿತು. ಸ್ವಭಾವವಾಗಿ ಸುಂದರಿಯಾಗಿದ್ದ ಅವಳ ಮುಖ ಚಂದ್ರೋದಯಕ್ಕೆ ಅರಳುವ ನೈದೆಲೆಯ ಹೂವಿನಂತೆ ಮತ್ತಷ್ಟು ಸುಂದರವಾಯಿತು. ಏಕೆಂದರೆ ಇದು ಕಹಿ ನನ್ನಿಯಲ್ಲ, ಅವಳ ಪಾಲಿಗೆ ರಾಮ ಪಟ್ಟಾಭಿಷೇಕ ಅವಳಿಗೆ ಪ್ರಿಯವಾದ ವಾರ್ತೆಯೇ. ತಕ್ಷಣವೇ ಕೊರಳಲ್ಲಿದ್ದ ಬೆಲೆ ಬಾಳುವ ಒಂದು ಹಾರವನ್ನು ತೆಗೆದಳು, ಮಂಥರಿಗೆ ಕೊಟ್ಟಳು, ಹೇಳಿದಳು, ತಗೋ ಇದು ನಿನಗೆ ಉಡುಗೊರೆ. ಏಕೆ ಗೊತ್ತೇ? ಒಂದು ಶುಭ ವಾರ್ತೆಯನ್ನು ತಂದೆಯಲ್ಲ, ಅದಕ್ಕಾಗಿ. ರಾಮನಿಗೆ ಪಟ್ಟಾಭಿಷೇಕ ಎಂದೇ ಅಲ್ಲವೇ, ಭರತನಿಗೆ ಆಗಲಿಲ್ಲ ಎಂದೇ ಅಲ್ಲವೇ. ರಾಮನಾದರೇನು ಭರತನಾದರೇನು, ಇಬ್ಬರೂ ನನಗೆ ಮಕ್ಕಳು. ಎಂಥ ಉದಾರವಾದ ಭಾವನೆ ಕೈಕೇಯದು! ತಾನು ಹೊರಲಿಲ್ಲ ಹೆರಲಿಲ್ಲ ರಾಮನನ್ನು, ಮೇಲಾಗಿ ಅವನು ಸವತಿಯ ಮಗ. ಆದರೂ ಕೂಡ ಕೈಕೇಗೆ ಅದುವರೆಗೂ ಇದ್ದದ್ದು ರಾಮ ಭರತರಲ್ಲಿ ಅಭೇದ್ಯವಾದ ಪ್ರೀತಿ. ಅವರಿಬ್ಬರಲ್ಲಿ ಯಾವ

ಇವಳು ಬಯಸಿದ್ದು ಕೈಕೆಯಿಂದ ಬೇರೆಯಾದ ಪ್ರತಿಕ್ರಿಯೆ, ಆದರೆ ಮಂಥರೆಯ ಮನಸ್ಸಿಗೆ ನಿರಾಶೆಯಾಗುವಂತೆ ಇತ್ತು ಕೈಕೇಯಿಯ ವರ್ತನೆ. ಬೆಲೆ ಬಾಳುವ ಹಾರವನ್ನು ಉಡುಗೊರೆಯಾಗಿ ಕೊಟ್ಟಳಲ್ಲ, ಮಂಥರೆಗೆ ಬಂದ ಸಿಟ್ಟಿನಲ್ಲಿ ಆ ಹಾರವನ್ನೇ ಹಿಡಿದು ನೆಲಕ್ಕೆ ಅಪ್ಪಳಿಸಿಬಿಟ್ಟಳು. ಕೈಕೆ ಮುಂದೆ ಮಾತನಾಡುವುದಕ್ಕೂ ಬಿಡಲೇ ಇಲ್ಲ. ಹೇಳಿದಳು, ನಿಲ್ಸು ಮೂರ್ಖಳೆ, ಬಹಳ ಚೆನ್ನಾಗಿದೆ ನಿನ್ನ ಬುದ್ಧಿ. ಅರಮನೆಯ ಸುಖ ನಿನಗೆ ಸೋಮಪಾನದಂತಾಗಿದೆ. ಸೋಮ ಎನ್ನುವುದು ಒಂದು ಬಗೆಯ ಮದ್ಯ, ಅದನ್ನು ಕುಡಿದು ನಿನ್ನ ಬುದ್ಧಿ ಮಂಕಾಗಿದೆ ಅಂತ ಕಾಣುತ್ತೆ. ನಿನ್ನ ಮಗನಿಗೆ ನೀನೇ ಮೃತ್ಯುವಾಗಿರುವೆ. ರಾಮಾಭಿಷೇಕ ಎನ್ನುವುದು ನಿನಗೆ ಪ್ರಿಯವಾದ ವಾರ್ತೆಯೇ, ಖಂಡಿತವಾಗಿಯೂ ಇದು ನಿನಗೆ ಅಪ್ರಿಯವಾಗಬೇಕಾಗಿತ್ತು. ಸವತಿಯ ಮಗನಿಗಿಂತ ಬೇರೆ ವೈರಿ ಈ ಪ್ರಪಂಚದಲ್ಲೇ ಇಲ್ಲ. ಇದು ನಾವು ಸಾಧಾರಣವಾಗಿ ಲೋಕದಲ್ಲಿ ಕಾಣುವುದು. ಅದನ್ನೇ ಕೈಕೇಯಿಗೆ ಮಂಥರೆ ಬೋಧಿಸುತ್ತಿದ್ದಾಳೆ. ಕೌಸಲ್ಯಗಿಂತ ನೀನು ಯಾವುದರಲ್ಲಿ ಕಡಿಮೆಯಾಗಿದ್ದೀಯೇ? ಕೌಸಲ್ಯ ಮಗನಿಗೇಕೆ ಪಟ್ಟ? ಭರತನೂ ಕೂಡ ಅಷ್ಟೇ, ರಾಮನಿಗಿಂತ ಯಾವುದರಲ್ಲಿ ಕಡಿಮೆಯಾಗಿದ್ದಾನೆ? ಓಹೋ, ಹುಟ್ಟಿನ ಕ್ರಮದಲ್ಲಿ ಎನ್ನುತ್ತೀಯಾ? ನೋಡು, ನಾನು ನಿನಗೆ ಹೇಳ್ತಾ ಇದ್ದೇನೆ. ಆ ದಿನ ರಾಮ ಭರತ ಎಲ್ಲರೂ ಜನಿಸಿದರಲ್ಲ, ಅವತ್ತು ನೀನು ಹೆರಿಗೆಯ ಬೇನೆಯನ್ನು ಅನುಭವಿಸುತ್ತಿದ್ದೆ. ಆದರೆ ನಾನು ಬಲ್ಲೆ, ಈ ನಾಲ್ವರಲ್ಲಿ ಭರತನೇ ನಿಜವಾಗಿಯೂ ಹಿರಿಯ. ಅವನಿಗೆ ಪಟ್ಟ ಆಗಬೇಕಾಗಿತ್ತು. ನನಗೆ ಅವೆಲ್ಲವೂ ಗೊತ್ತು. ಆಶ್ಚರ್ಯ ಪಡುತ್ತಿರುವೇನು ಎಂದು ಕೈಕೇಯಿಯನ್ನು ಮತ್ತಷ್ಟು ಗೊಂದಲಕ್ಕೆ ಕೆಡವಲು ಮಂಥರೆ ಪ್ರಯತ್ನಿಸುತ್ತ

ಯಾರು ಹಿರಿಯರು ಎನ್ನುವುದು ನಿನಗೆ ಗೊತ್ತಾಗಿಲ್ಲ. ಆದರೆ ನಾನು ಹೇಳುತ್ತೇನೆ ಕೇಳು, ಭರತನೇ ಹಿರಿಯ. ಆದರೆ ಮಂತ್ರಿ ಪುರೋಹಿತರು ಎಲ್ಲರೂ ಸೇರಿ ಕೌಸಲ್ಯೆಯ ಮಗನನ್ನೇ ಹಿರಿಯ ಎಂದು ಘೋಷಿಸಿದರು. ನಿನಗೆ ಅದರಿಂದ ಆದದ್ದೇನು? ಇಂದು ಆ ಹಿರಿಯ ರಾಣಿಯ ಹಿರಿಯ ಮಗನಿಗೆ ಪಟ್ಟ, ನಿನಗೆ ಯಾವ ಬಳುವಳಿಯೂ ಇಲ್ಲ, ಸೊನ್ನೆ. ಇನ್ನೇನಾಗುತ್ತೆ ಮುಂದೆ ನಿನ್ನ ಗತಿ ಎಂದು ಗೊತ್ತೇ ನಿನಗೆ? ರಾಮನ ಆಳ್ವಿಕೆಯಲ್ಲಿ ಕೌಸಲೆ ಮತ್ತಷ್ಟು ಹೆಚ್ಚಾಗಿ ಮೆರೆಯುತ್ತಾಳೆ, ನಿನ್ನನ್ನು ತನ್ನ ಕಾಲಿನ ಧೂಳಾಗಿ ಮಾಡಿಕೊಳ್ಳುತ್ತಾಳೆ. ಜ್ಞಾಪಿಸಿಕೋ, ನೀನು ಮದುವೆಯಾಗಿ ಬಂದ ಹೊಸದರಲ್ಲಿ ಕೌಸಲ್ಯ ಕರುಬಿ ನಿನಗೆ ಎಷ್ಟು ಕಾಟ ಕೊಟ್ಟಳು ಎನ್ನುವುದನ್ನು ಮರೆತು ಬಿಟ್ಟಿದ್ದೀಯಾ? ಅಯ್ಯೋ ಪಾಪ, ನೀನು ನಿನ್ನಂತೆಯೇ ಎಲ್ಲರೂ ಒಳ್ಳೆಯವರೆಂದು ಭಾವಿಸುವೆ. ನೋಡು, ಈಗ ಬೇಗ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಿಜವಾಗಿಯೂ ನಿನ್ನ ಗತಿ ಮಣ್ಣಿನ ಗತಿಯೇ ಆಗಿಬಿಡುತ್ತದೆ. ನೋಡು ಮೂಢಳೆ, ಈ ಸಂಚೆಲ್ಲ ಪೂರ್ತಿ ಮುಗಿದು ಅನಂತರ ನೀನೇನಾದರೂ ಮಾಡಲು ಹೊರಟರೆ ಏನೂ ಪ್ರಯೋಜನವಿಲ್ಲ. ಅನಂತರ ಕೊರಗಿದರೂ ಪ್ರಯೋಜನವಿಲ್ಲ. ನೋಡು ನೋಡು, ನಾನು ಮತ್ತಷ್ಟು ಹೇಳುತ್ತೇನೆ ಎಂದು ತನ್ನ ಕನಸನ್ನು ವರ್ಣಿಸಲು ಶುರು ಮಾಡಿದಳು. ಆ ಕನಸು ಹೇಗಿತ್ತಪ್ಪ ಅಂದರೆ, ಉರಿತಾ ಇರುವ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸೇರಿಸಿದಂತೆ. ತುಪ್ಪ ಸೇರಿಸಿದಾಗ ಬೆಂಕಿ ಮತ್ತಷ್ಟು ಉಜ್ವಲವಾಗಿ ಉರಿಯುವಂತೆ, ಎಲ್ಲೋ ಕಿಡಿಯಂತೆ ಕಾಣಿಸಿಕೊಳ್ಳುತ್ತಿರುವ ಮತ್ಸರ ಕೈಕೆಯ ಮನಸ್ಸಿನಲ್ಲಿ ಮೊಳೆತೂ ಮರವಾಗಲು ಸಹಾಯವಾಯಿತು.

ಮಂಥರೆ ತನ್ನ ಕನಸನ್ನು ವರ್ಣಿಸುತ್ತಿದ್ದಾಳೆ. ಕನಸಿನಲ್ಲಿ ಈಗಾಗಲೇ ನಾವು ತಿಳಿದಿರುವಂತೆ ಕೈಕೆ ವಿಧವಿಯಾಗಿ ಮಗನ ಕೈ ಹಿಡಿದು ಮರುಭೂಮಿಯಲ್ಲಿ ಅಳೆಯುತ್ತಿದ್ದಾಳೆ. ಇಂತಹ ಒಂದು ದೃಶ್ಯವನ್ನು ಕಂಡೆ ಎಂದು ಹೇಳಿದಾಗ ಕರುಳು ಕೈಕೆಗೆ ಕಲಕದಿರುವುದೇ, ಮಾತನಾಡಲು ತೋರಲೇ ಇಲ್ಲ, ಮೌನವಾಗಿದ್ದಳು. ಕೆನ್ನೆ ಕೈಯ ಆಸರೆಯನ್ನು ಬಯಸಿತು. ಕಣ್ಣಲ್ಲಿ ಕಂಪನಿ ತಾನಾಗಿಯೇ ತುಂಬಿತು. ಕಣ್ಮುಚ್ಚಲಾಗಲಿಲ್ಲ, ರೆಪ್ಪೆ ಮಿಟುಕಿಸಲಾಗಲಿಲ್ಲ. ಎದುರಿಗಿದ್ದ ಅಮೃತ ಶಿಲೆಯ ಗೋಡೆಯ ಮೇಲೆ ಅವಳ ದೃಷ್ಟಿ ನೆಟ್ಟಿತು. ಅಲ್ಲಿ ಮಗನ ಮೂರ್ತಿಯು ಮನಸ್ಸಿನಲ್ಲಿ ಮೂಡಿತು. ಆಹಾ, ಮಂಥರೆಯ ಕನಸು ನಿಜವಾಗಿ ಬಿಟ್ಟರೆ ಎಂಬ ಭಯ ಶುರುವಾಯಿತು. ಮಂಥರೆಯ ಮಾತೆಲ್ಲವನ್ನೂ ಮತ್ತೆ ಮತ್ತೆ ಮೆಲುಕು ಹಾಕಿದಳು. ಆ ಮತ್ತೆ ಮತ್ತೆ ಮೆಲುಕು ಹಾಕಿದ್ದು ಒಂದು ಆಸರೆಯನ್ನು ಬಯಸಿ ಗರಗಸವನ್ನು ಹಿಡಿಸಿದಂತಾಯಿತು. ಹೃದಯವೆಲ್ಲ ಉರಿದು ಹೋಯಿತು. ಅವಳ ದುಃಖ ಮತ್ತಷ್ಟು ಹೆಚ್ಚಾಯಿತು. ಕೊರಳು ಗದ್ಗದವಾಯಿತು. ರಾಮನಿಗೂ ಭರತನಿಗೂ ಭೇದವಿಲ್ಲ ಎಂದು ಹೇಳಿದ್ದಾಕೆ ಈಗ ಯಾವಾಗ ಕೌಸಲೆಯ ಕೈ ಮೇಲಾಗುವುದು ಎಂದು ಹೇಳಿದಳೋ ಆಗಲೇ ಅವಳ ಮನಸ್ಸಿನಲ್ಲಿ ಮತ್ಸರದ ಕಿಡಿ ಆರಂಭವಾಗಿತ್ತು. ಮಂಥರೆಯ ಕನಸನ್ನು ಕೇಳಿ ಮತ್ತಷ್ಟು ಅದು ಬೆಳೆಯಿತು. ಕೊರಳು ಗದ್ಗದವಾಗಿ ಮತ್ತೆ ಮಾತಾಡೋಕ್ಕೆ ಆಗಲೇ ಇಲ್ಲ. ಆಗ ಅವಳನ್ನು ಮತ್ತಷ್ಟು ಕೆರಳಿಸಲು ಈ ಮಂಥರೆ ಹೇಳುತ್ತಿದ್ದಾಳೆ, ಶತ್ರುಘ್ನನನ್ನು ಭರತನೊಡನೆ ಕಳಿಸಿದ್ದಾರಲ್ಲವೇ, ಏಕೆ ಗೊತ್ತೇ? ಅವನೇನಾದರೂ ಇದ್ದರೆ ಭರತನ ಪರವಾಗಿ ಮಾತನಾಡಿಯನು, ರಾಮಪಟ್ಟಾಭಿಷೇಕಕ್ಕೆ ಅಡ್ಡಿ ಬಂತು ಎಂದು. ಆದರೆ ಲಕ್ಷ್ಮಣನನ್ನು ಇಲ್ಲಿಯೇ ಉಳಿಸಿಕೊಂಡಿದ್ದಾರೆ, ಏಕೆ? ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದಾಗ ಅವುಗಳನ್ನು ಕಡಿಯಲು ಸಾಧ್ಯವಾಗದಂತೆ ಅದರ ಸುತ್ತಲೂ ಮುಳ್ಳಿನ ಬಳ್ಳಿಗಳು ಬೆಳೆದುಕೊಳ್ಳುತ್ತವೆ. ಅದರ ಬಳಿ ಹೋಗುವುದೇ ಸಾಧ್ಯವಿಲ್ಲದಾಗ ಅದನ್ನು ಕಡಿಯುವುದಾದರೂ ಹೇಗೆ? ಆ ರೀತಿ ರಾಮನೆಂಬ ಹಿರಿದಾದ ಮರಕ್ಕೆ ಲಕ್ಷ್ಮಣನೆಂಬ ಮುಳ್ಳು ಬಳ್ಳಿಯ ರಕ್ಷಣೆ ಇದೆ. ಆದ್ದರಿಂದ ಲಕ್ಷ್ಮಣನನ್ನು ಇಲ್ಲಿಯೇ ಉಳಿಸಿಕೊಂಡಿದ್ದಾರೆ ಎಂದು ಮತ್ತಷ್ಟು ಬೆಂಕಿಯನ್ನು ಕೌಸಲೆಯ ಮನಸ್ಸಿನಲ್ಲಿ ಉದಿಸಿದ ಸಣ್ಣ ಕಿಚ್ಚಿಗೆ ಸುರಿಯುತ್ತಿದ್ದ

ರಾಮ ಭರತ ಇವರ ವ್ಯತ್ಯಾಸವನ್ನು ತಿಳಿಸುತ್ತಾ ತನಗೆ ಭರತನಲ್ಲಿ ಎಷ್ಟು ಪ್ರೀತಿ ಇದೆ ಎನ್ನುವುದನ್ನು ಮಂಥರೆ ಮುಂದುವರಿಸುತ್ತಿದ್ದಾಳೆ. ಭರತನಿಗೆ ರಾಜ್ಯವಂತೂ ಇಲ್ಲ. ರಾಜ್ಯದಲ್ಲಿ ಇದ್ದ ಮೇಲೆ ಅವನು ರಾಮನಿಗೆ ತೊತ್ತಾಗುವುದೇ ನಿಜ. ದಯವಿಟ್ಟು ರಾಮನಿಗೆ ಭರತನನ್ನು ತೊತ್ತು ಮಾಡಬೇಡ. ಅವನನ್ನು ಕಾಡಿಗೆ ಕಳಿಸಿಬಿಡು. ನಾನು ಅವನ ಜೊತೆ ಹೋಗುತ್ತೇನೆ, ಅವನ ಶುಶ್ರೂಷೆಯನ್ನು ಮಾಡುತ್ತೇನೆ. ನೋಡು, ಇಷ್ಟು ದಿನ ನಾನು ನಿನ್ನ ದಾಸಿಯಾಗಿ ನಡೆದುಕೊಂಡಿಲ್ಲವೇ, ನನಗೆ ಇದೊಂದು ಭಿಕ್ಷೆಯಾಗಿ ಕೊಡು ಎನ್ನುತ್ತಾ ಅಲ್ಲಿಂದ ಎದ್ದು ಹೋಗುವುದಕ್ಕೆ ಪ್ರಯತ್ನಿಸುತ್ತಾಳೆ. ಇದು ಒಂದು ರೀತಿಯಾಗಿ ಕೈಕೇಯಿಯ ಮೃದು ಭಾವಗಳ ಮೇಲೆ ಆಟ ಆಡುತ್ತಿದ್ದಾಳೆ ಈ ಮಂಥರೆ. ಎದ್ದು ಹೋಗುವಳನ್ನು ಕೈಕೆ ತಕ್ಷಣವೇ ಬಿಗಿದಪ್ಪಿದಳು. ಭಾವನೆಗಳ ಮಹಾಪೂರದಲ್ಲಿ ಕೈಕೆ ಮುಳುಗಿ ಹೋಗುತ್ತಿದ್ದಾಳೆ. ಯಾವುದು ಸರಿ ಯಾವುದು ತಪ್ಪು ನಿಶ್ಚಯಿಸಲಾರದಾಗಿದ್ದಾಳೆ. ರಾಮನ ಪಟ್ಟಾಭಿಷೇಕವನ್ನು ಮನಸಾರೆ ಒಪ್ಪಿದ್ದ ಅವಳಿಗೆ ಇಂದು ಅದರಿಂದ ತನ್ನ ಭರತನಿಗೆ ಯಾವುದೋ ದುರ್ಗತಿಯಾಗುವುದು ಎಂಬ ಆಶಂಕೆ ಕಾಡುತ್ತಿದೆ. ಪ್ರಾಣ ರಕ್ಷಣೆಗಾಗಿ ಮುಳುಗುವವರು ಹುಲ್ಲು ಕಡ್ಡಿಯನ್ನು ಆಶ್ರಯಿಸುತ್ತಾರೆ. ಕೆಲವೊಮ್ಮೆ ನದಿಯಲ್ಲಿ ದಪ್ಪ ದಿಂಡು ಸಿಕ್ಕರೆ ಅದನ್ನೇ ಆಶ್ರಯಿಸುತ್ತಾರೆ. ದಪ್ಪ ದಿಂಡು ಎಂದು ಮೊಸಳೆಯನ್ನು ತಬ್ಬಿಕೊಂಡರೆ ಏನು ಗತಿ? ಮೊಸಳೆ ಇಡಿಯಾಗಿ ನುಂಗುತ್ತದೆ. ಈಗ ಕೈಕೆಯ ಸ್ಥಿತಿಯು ಅದೇ ಆಗಿದೆ. ಮೊಸಳೆಯ ರೂಪದಲ್ಲಿರುವ ಮಂಥರೆಯನ್ನು, ವಿಷ ತುಂಬಿರುವ ಮಂಥರೆಯನ್ನು ಕೈಕೆ ಆಶ್ರಯಿಸುತ್ತಿದ್ದಾಳೆ, ಅವಳನ್ನೇ ತಬ್ಬಿಕೊಳ್ಳುತ್ತಾ ಇದ್ದಾಳೆ. ಆದರೆ ಮಂಥರೆ ಅರ್ಥ ಮಾಡಿಕೊಂಡಳು ಕೈಕೆಯ ಮನಸ್ಥಿತಿಯನ್ನು. ಈಗ ಹೇಳ್ತಾ ಇದ್ದಾಳೆ, ಏನು ಬರೀ ಹತ್ತರೆ ಏನು ಪ್ರಯೋಜನ? ಹೇಳು ಹೇಳು, ಈಗ ನಿನ್ನ ಮನೋಭಾವವನ್ನು ಕಾರ್ಯರೂಪಕ್ಕೆ ತೋರಿಸಬೇಕು. ನೀನು ವೀರಸತಿಯಲ್ಲವೇ, ದಶರಥ ವೀರ, ಅವನ ಹೆಂಡತಿಯಲ್ಲವೇ. ನೋಡು, ನೀ ಮರೆತಿದ್ದರೆ ನಾನು ನೆನಪಿಸುತ್ತೇನೆ. ನೀನು ಮರೆತಿರಬಹುದು, ನನಗೆ ಜ್ಞಾಪಕವಿದೆ. ನೀನು ಮದುವೆ ಆದಾಗ ನಿನಗೆ ದಶರಥ ಒಂದು ನಿನ್ನ ಸೌಂದರ್ಯವನ್ನು ಮೆಚ್ಚಿ ಒಂದು ವರವನ್ನು ಕೊಟ್ಟಿದ್ದ. ಆ ಭಾಷೆಯನ್ನು ನೀನು ನನಗೆ ಯಾರಿಗೂ ತಿಳಿಯದ ಗುಟ್ಟಾದ ವಿಷಯವೆಂದು ತಿಳಿಸಿದ್ದೆಯಲ್ಲ. ಬಹುಶಃ ನೀನೇ ಮರೆತಿದ್ದೇನು. ನಾನು ನೆನಪಿಸಲೇ, ಆ ಭಾಷೆಯನ್ನು ನಾನು ನೆನಪಿಸಲೇ ಎಂದು ಕೈಕೇಯಿಯ ಭಾವಗಳನ್ನು, ಮೃದು ಭಾವಗಳನ್ನು ಈಗ ಮಂಥರೆ ಮೀಟುತ್ತಿದ್ದಾಳೆ.

ಅರ್ಥರೆ, ಮದುವೆಗೆ ಮೊದಲು ದಶರಥ ಕೈಕೇಯಿಗೆ ಕೊಟ್ಟ ಭಾಷೆಯನ್ನು ಜ್ಞಾಪಿಸಲೇ ಎಂದೊಡನೆಯೇ ಬಹುಶಃ ಕೈಕೆಗೆ ಅದರ ನೆನಪು ಬಂದಿರಬೇಕು. ಮುಂದಿನ ಕಾರ್ಯ ಏನೆಂಬುದು ಸ್ವಲ್ಪ ಸ್ವಲ್ಪವಾಗಿ ಗೋಚರಿಸತೊಡಗಿತೋ ಏನು. ತಕ್ಷಣವೇ ತಬ್ಬಿಕೊಂಡಳು ಮಂಥರೆಯನ್ನು. ಅನಂತರ ಹೇಳ್ತಾ ಇದ್ದಾಳೆ, ನನಗೆ ದಾರಿಯೇ ತೋರಿರಲಿಲ್ಲ, ಕಂಗೆಟ್ಟಿದ್ದೆ, ನೀನೀಗ ನನಗೆ ಮುಂದಿನ ದಾರಿಯನ್ನು ತೋರಿಸಿದ್ದೀ. ನಿಜವಾಗಿಯೂ ನೀನು ನನ್ನ ಅದೃಷ್ಟ ದೇವತೆಯೇ ಸರಿ. ನಾನು ಮುಂಬರುವ ಕಷ್ಟದಿಂದ ಕುಗ್ಗಿ ಹೋಗಿ ಮರಣಾಸನ್ನಳಾಗಿದ್ದೇನಲ್ಲ, ಮತ್ತೆ ಹುಟ್ಟಿ ಬಂದ ನೀನು ನನ್ನ ತಾಯಿಯೇ ಸರಿ. ನೀನೇನಾದರೂ ನನ್ನನ್ನು ಬಿಟ್ಟು ಬಿಟ್ಟರೆ ನನಗಿನ್ಯಾರೇ ಗತಿ ಎಂದು ಹೇಳಿದ. ಇದುವರೆಗೂ ಕಣ್ಣಿತ್ತು, ಆದರೂ ಕೂಡ ಬಗೆಗಣ್ಣು ಕುರುಡಾಗಿತ್ತು, ಏನೂ ಗೊತ್ತಾಗುತ್ತಲೇ ಇರಲಿಲ್ಲ. ನೋಡು ಈ ಕಡೆ ನನ್ನನ್ನು ನೋಡು ಎಂದು ಹೇಳಿ ತಾನೇ ಆ ಕುರೂಪಿಯಾದ ಗೂನಿಯಾದ ಮಂಥರೆಯನ್ನು ತಬ್ಬಿಕೊಳ್ಳುತ್ತಿದ್ದಾಳೆ. ಇದುವರೆಗೂ ಅಸಹ್ಯವಾಗಿ ಕಾಣುತ್ತಿದ್ದ ಗೂನು ಇಂದು ಕೈಕೆಗೆ, ಯಾವ ಕೈಕೆ, ಅವಳು ಸರ್ವ ಸೌಂದರ್ಯದ ನಿಧಿ ಅಂಥ ಕೈಕೆಗೆ ಈಗ ಗೂನು ಬೆನ್ನಿನ ಮಂಥರಿಯು ಕೂಡ ಸುಂದರಿಯಾಗಿ ಕಾಣಿಸುತ್ತಿದ್ದಾಳೆ. ಅವಳನ್ನು ತಬ್ಬಿಕೊಂಡು ನಿನ್ನ ಗೂನಿದ್ದರೇನು, ನೀನು ಸುಂದರಿಯೇ ಸರಿ ಎಂದು ಅವಳನ್ನು ಸಂಪೂರ್ಣವಾಗಿ ಆಶ್ರಯಿಸಿದ್ದಾಳೆ. ಮಾತಿನ ಮೋಡಿಯಿಂದ ಮನಸ್ಸು ಹೇಗೆ ಮರುಳಾಗುತ್ತದೆ ಎನ್ನುವುದಕ್ಕೆ ಕೈಕೆ ಮಂಥರೆಯ ಮಾತಿಗೆ ಸಂಪೂರ್ಣ ವಶವಾಗಿದ್ದಕ್ಕಿಂತ ಬೇರೆ ನಿದರ್ಶನ ಬೇಕೇ?

ಯಾವಾಗ ಕೈಕೆ ತನ್ನನ್ನು ತಬ್ಬಿಕೊಂಡಳೋ, ಯಾವಾಗ ತನ್ನ ಸೊಗಸನ್ನು ಹೊಗಳಿದಳೋ, ಮಂಥರಿಗೆ ಗೊತ್ತಾಯಿತು ಇನ್ನು ಕೈಕೆ ನನ್ನ ವಶವಾದಳು ಎಂದು. ಆಗ ಸ್ವಲ್ಪ ನಿಧಾನವಾಗಿ ತನ್ನ ಕೋಪ ಉದ್ವೇಗವನ್ನು ಕಡಿಮೆ ಮಾಡಿಕೊಂಡು ಕೌಸಲ್ಯ ತನ್ನ ಮನಸ್ಸಿನಲ್ಲಿ ಮೂಡಿಸಿದ ಮತ್ಸರವನ್ನು ಗಮನಿಸಲೇ ಇಲ್ಲವೋ ಎಂಬಂತೆ ಹೇಳುತ್ತಾ ಇದ್ದಾಳೆ ಮಂಥರೆ. ನೋಡು, ಇದ ಮುಂದೆ ಏನು ಮಾಡಬೇಕೆಂಬುದನ್ನು ನಿಶ್ಚಯಿಸುವ ಮುಂಚೆ ಮತ್ತೆ ಆಲೋಚಿಸು, ಇನ್ನೊಂದು ಬಾರಿ ಮತ್ತೆ ಆಲೋಚಿಸು. ನೀನು ಮತ್ತೆ ದುಡುಕಬೇಡ, ನಾನು ಮುದುಕಿ ಗೂನಿ, ನನ್ನ ಮಾತು ಕೇಳಿ ನೀನು ಏನೋ ಕೆಲಸ ಕೈಗೊಳ್ಳಬೇಡ. ಆಮೇಲೆ ಅದು ತಪ್ಪಾಯಿತೆಂದು ನನ್ನನ್ನು ದೂರಲೂ ಬೇಡ. ನೋಡು, ನಾನು ಈಗಲೇ ಹೇಳುತ್ತಾ ಇದ್ದೇನೆ, ರಾಮ ಸುಖವಾಗಿ ಬಾಳಲಿ. ಆದರೆ ನಾನು ಭರತನ ಮೇಲಿನ ಪ್ರೀತಿಯಿಂದ ಹೇಳಿದೆ ಅಷ್ಟೇ. ಕೆಲಸವೇನಾದರೂ ಕೈಗೊಳ್ಳಬೇಕಾಗಿದ್ದರೆ, ಮುಂದಿನ ಮಾರ್ಗವನ್ನು ನಿಶ್ಚಯಿಸಬೇಕಾಗಿದ್ದರೆ

0: ನೀನೇ ಮತ್ತೊಮ್ಮೆ ಆಲೋಚಿಸು ಎಂದು ಮಂಥರೆ ಕೈಕೆಗೆ ಒಂದು ಅವಕಾಶವನ್ನು ಕೊಡುತ್ತಿದ್ದೇನೋ ಎಂಬಂತೆ ಹೇಳುತ್ತಿದ್ದಾಳೆ. ಅವಕಾಶ ಕೊಡುತ್ತಿರುವುದು ನಿಜವಾಗಿಯೂ ಅವಕಾಶವಲ್ಲ, ಅವಳಿಗೆ ಬೀಸುತ್ತಿರುವ ಮಾಯಾಪಾಶ ಅಷ್ಟೆ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. KLE ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಎದೆಯಾಳದಿಂದ ಮನತುಂಬಿ ಹೊರಹೊಮ್ಮಿಸುವಂತಹ ಭಾವನೆಗಳನ್ನು ಸುಂದರವಾದ ಪದಗಳಲ್ಲಿ ಪೋಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ರಿಗೂ ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ ನಿಮಗೆಲ್ಲ. ಕಾರ್ಯಕ್ರಮದ ಮೊದಲ ಗೀತೆ ಜಿಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ, ಹಣ್ಣನ್ನು ಪ್ರಕೃತಿಗೆ ಪ್ರತಿರೂಪವಾಗಿ ಚಿತ್ರಿಸಿರುವಂತಹ, ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಕೇಳಿ.

0: ಪ್ರೇಮದ ಪರಿಯ ಕೆ ಎಸ್ ನರಸಿಂಹಸ್ವಾಮಿಯವರು ಅದ್ಭುತ ಪ್ರಣಯ ಕವಿತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
1: ನಿನ್ನ ಪ್ರೇಮದ ಪರಿಯ ಸಿ ಅಶ್ವಥ್ ಅವರು ಹಾಡ್ತಾ ಇದ್ದಾರೆ. 20ನೇ ಶತಮಾನದ 3-4ನೇ ದಶಕದಲ್ಲಿ ಅಪೂರ್ವವಾದ ತಂಗಾಳಿಯೊಂದು ಕನ್ನಡ ನಾಡಿನಾದ್ಯಂತ ಪಸರಿಸಿತು. ಪ್ರೇಮದ ಸುಗಂಧವನ್ನು ನಾಡಿನಾದ್ಯಂತ ಹರಡಿದ ಆ ಕಾವ್ಯ ಪ್ರತಿಭೆ ಕೆ ಎಸ್ ನರಸಿಂಹಸ್ವಾಮಿ. ನಿನ್ನ ಪ್ರೇಮದ ಪರಿಯ ಎಂಬ ಈ ಕವಿತೆಯಲ್ಲಿ ಪ್ರಣಯದ ಆರ್ತಭಾವ ಅತ್ಯಪೂರ್ವ ರೀತಿಯಲ್ಲಿ ಚಿತ್ರವತ್ತಾದ ಅಭಿವ್ಯಕ್ತಿ ಪಡೆದಿದೆ. ಪ್ರೇಮದ ಮಿಂಚು ವಾಗಿ ಬೆಳಕಾಗಬೇಕು ಎಂಬ ಹಂಬಲದ ಈ ಕವಿತೆ ಕೆ ಎಸ್ ನವರ ಅದ್ಭುತ ಪ್ರೇಮ ಕವಿತೆಗಳಲ್ಲೊಂದು. ಸಿ ಅಶ್ವಥ್ ರವರ ಧ್ವನಿಯಲ್ಲಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.

ಗೀತೆ ಮಾಂತ್ರಿಕ ಕವಿ ಬೇಂದ್ರೆಯವರು ರಚಿಸಿರುವಂತಹ ಬಂಗಾರ ನೀರ ಕಡಲಾಚೆ ಗೀಚೆ ನೀಲಿ ನೀಲಿ ತೀರ ಕೇಳಿ ಈ ಒಂದು ಗೀತೆಯನ್ನ ಸಿ ಅಶ್ವಥ್ ಅವರ ಕಂಚಿನ ಕಂಠದಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಮೊಗ್ಗಿನ ಮನಸ್ಸು ಮಾನಸಿಕ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಶಾಲೆಯ ನಿರಾಕರಣೆ ಈ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ, ಎಳ್ಳೂರು, ಬೆಳಗಾವಿ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಇವಾಗ ಮಕ್ಕಳು ಸಾಮಾನ್ಯವಾಗಿ ಶಾಲೆಗೆ ಹೋಗ್ಬೇಕು ಅಂದ್ರೆ ಹಠ ಮಾಡ್ತಾ ಇರ್ತಾರೆ. ಈ ಒಂದು ಶಾಲಾ ನಿರಾಕರಣೆ, ಮಕ್ಕಳಲ್ಲಿ ಕಂಡು ಬರುವಂತ ಈ ಒಂದು ಶಾಲಾ ನಿರಾಕರಣೆ ಅಂದ್ರೇನು ಅಂತ.
1: ಈಗ ಶಾಲಾ ನಿರಾಕರಣೆ ಅಂತ ಹೇಳಿದ್ರೆ ಒಂದು ಮಗು ಶಾಲೆಯನ್ನ ನಿಯಮಿತವಾಗಿ ತಪ್ಪಿಸ್ಕೊಳ್ಳೋದಿರ್ಬೋದು, ಅಥವಾ ಶಾಲೆಗೆ ಹೋಗಲು ಪ್ರತಿದಿನ ನಿರಾಕರಣೆ ಅಥವಾ ಏನಾದರೂ ಒಂದು ಕಾರಣ ಕೊಟ್ಟು ಹೇಗಪ್ಪ ಶಾಲೆಗೆ ಹೋಗೋದನ್ನ ತಪ್ಪಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೆ ಚಿಂತೆ ಮಾಡ್ತಾ ಇದ್ದಾಗ ನಾವು ಹೆಚ್ಚಾಗಿ ಏನಂತ ಹೇಳ್ತೀವಿ, ಇದನ್ನ ಶಾಲಾ ನಿರಾಕರಣೆ ಅಂತ ಹೇಳ್ತೀವಿ. ಈಗ ಮಕ್ಕಳು ಶಾಲೆಗೆ ಹೋಗಲು ಸಂಪೂರ್ಣವಾಗಿ ಕೆಲವೊಮ್ಮೆ ನಿರಾಕರಿಸಬಹುದು, ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಶಾಲೆಗೆ ಹೋಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಕಾರಣಗಳನ್ನ ಸೃಷ್ಟಿಸ್ಕೊಳ್ಬಹುದು. ಅಂದ್ರೆ ಕೆಲವೊಮ್ಮೆ ಅಸ್ಪಷ್ಟವಾದ ಏನೋ ಒಂದು, ಅಂದ್ರೆ ಫಿಸಿಕಲ್ ಅಂದ್ರೆ ಏನೋ ಹೆಲ್ತ್ ಇಶ್ಯೂ ಅಂತ ಹೇಳ್ತೀವಿ. ಶಾಲೆಗೆ ಹೋಗೋ ಸಂದರ್ಭ ಬಂದ ತಕ್ಷಣ ನಂಗೆ ಹೊಟ್ಟೆ ನೋವು ಅನ್ನೋದು, ತಲೆನೋವು ಅನ್ನೋದು, ಇಲ್ಲ ವಾಂತಿ ಭೇದಿ ಚಾಲು ಆಗಿದೆ ಅಂತ ಹೇಳೋದು, ಹೀಗೆ ಏನೋ ಒಂದು ಕಾರಣ ಕೊಡೋದು. ಸೊ ಶಾಲೆ ಹೋಗುವಂತ ಸಂದರ್ಭ ಮೀರಿ ಹೋಯ್ತು, ಒಂದು 10:30-11 ಗಂಟೆ ಆಯ್ತು ಅಂದ್ರೆ ಮಗು ನಾರ್ಮಲ್ ಆಗಿ ಆಟ ಆಡ್ಕೊಂಡಿರೋದು. ಸೊ ಈ ತರ ಗಮನಿಸ್ತೀವಿ. ಸೊ ವಿದ್ಯಾರ್ಥಿ ಶಾಲೆಗೆ ಹೋಗ್ಲಿಕ್ಕೆ ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದಾಗ ನಾವು ಹೆಚ್ಚಾಗಿ ಶಾಲಾ ನಿರಾಕರಣೆ ಅನ್ನುವಂತ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತೀವಿ. ಹೆಚ್ಚಾಗಿ ನಾವು ಇದನ್ನ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಒಂದು 5-17 ವರ್ಷದ ಮಕ್ಕಳಲ್ಲಿ ನಾವು ಗಮನಿಸ್ತೀವಿ. ಆದ್ರೆ ಕಾರಣಗಳು ವಯಸ್ಸಿಗೆ ತಕ್ಕ ಹಾಗೆ ಬೇರೆ ಬೇರೆ ಇರಬಹುದು. ಆದ್ರೆ ನೀವು ಇದೊಂದು ಕಾಯಿಲೆಯಾ ಅಂತ ಹೇಳಿ ನಮ್ಮ ಹತ್ರ ವೈದ್ಯರನ್ನ ಕೇಳಿದ್ರೆ ನಾವು ಏನಂತ ಹೇಳ್ತೀವಿ, ಈಗ ನಾವು ಸೈಕಿಯಾಟ್ರಿದಲ್ಲಿ DSM-5 ಅಂತ ಹೇಳ್ತೀವಿ. ಅಂದ್ರೆ ಇದೊಂದು ಕೈಪಿಡಿ, ಇದರಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ಕಾಯಿಲೆ ಅಂತ ಹೇಳಿ ಸೈಕಿಯಾಟ್ರಿದಲ್ಲಿ ಹೇಳಿಕ್ಕೆ ಬರುತ್ತೆ ಅದನ್ನ ಮಾತ್ರ ನಾವು ಕಾಯಿಲೆ ಅಂತ ಪರಿಗಣಿಸ್ತೀವಿ. ಬಟ್ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಡಿಸಾರ್ಡರ್ ಅಲ್ಲ, ಅಂದ್ರೆ ಇದು ಒಂದು ರೋಗ ಅಲ್ಲ, ಆದ್ರೆ ಯಾವುದೋ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಒಂದು ಲಕ್ಷಣವಾಗಿರಬಹುದು. ಉದಾಹರಣೆಗೆ ನಾವೇನ್ ಹೇಳ್ತೀವಿ, ಈಗ ಮಗುವಿಗೆ ಒಂದು ಯಾವ್ದಾದ್ರು ಮಾನಸಿಕ ಅಸ್ವಸ್ಥತೆ ಇತ್ತು ಅಂತ ಹೇಳಿದ್ರೆ, ಅದು ಉದಾಹರಣೆಗೆ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ, ಸಾಮಾಜಿಕ ಆತಂಕದ ಅಸ್ವಸ್ಥತೆ. ಅಂದ್ರೆ ಮಗುಗೆ ಯಾವ್ದೋ ಒಂದು ಸೋಷಿಯಲ್ ಸಿಚುವೇಶನ್ ಅಲ್ಲಿ ಭಯ ಆಗುತ್ತೆ, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ತಪ್ಪಿಸುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಜನರಲೈಸ್ಡ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಅಂದ್ರೆ ಮಗುವಿನ ದಿನನಿತ್ಯದ ಯಾವುದೇ ಕೆಲಸನ ಮಾಡುವ ಅಂತ ಒಂದು ಹಂತ ಬಂದಾಗ್ಲೂ ಕೂಡ ಮಗುವಿಗೆ ವಿಪರೀತವಾದ ಆತಂಕ, ಹಾಗಾಗಿ ನಾನು ಹೋಗದೆ ಇರೋದನ್ನ ಹೇಗ್ ಮಾಡಬಹುದು ಅಂತ ಮಗು ಚಿಂತೆ ಮಾಡ್ತಾ ಇರುತ್ತೆ. ಇನ್ನೊಂದು ಚೈಲ್ಡ್ಹುಡ್ ಡಿಪ್ರೆಷನ್, ಸಣ್ಣ ಮಕ್ಕಳಲ್ಲಿ ಖಿನ್ನತೆ ಕಾಯಿಲೆ ಬಂದಾಗ್ಲೂ ಕೂಡ ಅದ್ರ ಒಂದು ರೀತಿಯಾಗಿ ಈ ತರ ಶಾಲೆಗೆ ಹೋಗಲ್ಲ ನಿರಾಕರಣೆ ಮುಖಾಂತರನೂ ಕೂಡ ಅದು ಮ್ಯಾನಿಫೆಸ್ಟ್ ಆಗ್ಬೋದು. ಇನ್ನೊಂದು, ಮಗುಗೆ ಶಾಲೆಯಲ್ಲಿ ಏನಾದ್ರೂ ಒಂದು ಆಘಾತ ಆಗುವಂತ ಸಂದರ್ಭ ಬಂದಿತ್ತು, ಅದೇನೋ ಒಂದು ಕಿರುಕುಳ ಇರ್ಬೋದು, ಇಲ್ಲ ಮಗುಗೆ ಯಾರೋ ರಾಗಿಂಗ್ ಮಾಡಿದ್ದಿರ್ಬೋದು, ಹಿಂಗೆ ಏನಾದ್ರೂ ಮಾಡಿದಾಗ್ಲೂ ಕೂಡ ಕೆಲವೊಮ್ಮೆ ಮಕ್ಕಳಲ್ಲಿ ಶಾಲಾ ನಿರಾಕರಣೆ ಅನ್ನೋದು ಕಂಡು ಬರಬಹುದು.
0: ಮೇಡಮ್, ಇನ್ನು ಮಕ್ಕಳು ಹಠ ಮಾಡ್ತಾ ಮಾಡ್ತಾ ಅಳೋದಕ್ಕೆ ಶುರು ಮಾಡ್ತಾರೆ, ನಾ ಶಾಲೆಗೆ ಹೋಗೋದಿಲ್ಲ ಅಂತ, ಮತ್ತೆ ಹೆದರ್ಕೊಳ್ತಾರೆ, ಆತಂಕ ಒಳಗಾಗ್ತಾರೆ, ಇದು ಏನು ಸಹಜವೇ ಅಥವಾ ಒಂದು ತೊಂದರೆನಾ?
1: ಈಗ ನಾವು ಸಹಜವಾಗಿ ಏನ್ ಹೇಳ್ತೀವಿ, ಚಿಕ್ಕ ಮಕ್ಕಳು ಮೊದಲನೇ ಬಾರಿ ಈಗ ಶಾಲೆಗೆ ಹೋಗುವಂತ ಪ್ರಸಂಗ ಬಂತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಪ್ಲೇ ಗ್ರೂಪ್ ಇರ್ಬೋದು, ನರ್ಸರಿ ಇರ್ಬೋದು, ನಾವೇನ್ ನೋಡ್ತೀವಿ ಇತ್ತೀಚೆಗಂತೂ ಮಕ್ಕಳು 2-2.5 ವರ್ಷ ಆಗ್ತಿದ್ದ ಹಾಗೆ ತಂದೆ ತಾಯಿಯರು ಸ್ಕೂಲ್ಗೆ ಅಟ್ಟಿಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಒಂದು ಮಗು ಮನೆಯಿಂದ ಹೊರಗಡೆ ಹೋಗ್ಬೇಕು, ಎಲ್ಲೋ ಒಂದ್ ಕಡೆ ಹೋಗಿ ಕಾಲ ಕಳಿಬೇಕು ಅಂತ ಬಂದಾಗ ಅದು ಸಹಜವಾಗಿನೇ ಮಗುಗೆ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋ ತನಕ ಮಗುಗೆ ತೊಂದರೆ ಆಗೋದು ಸಹಜನೇ. ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರಮೇಣವಾಗಿ ಈಗ ದಿನಾ ಮಗು ಹೋಗ್ತಾ ಇದೆ ಸ್ಕೂಲಿಗೆ, ಪ್ರಾಬಬ್ಲಿ 1 ತಿಂಗಳ ತನಕನೂ ಮಗು ಶಾಲೆಗೆ ಹೋಗ್ಬೇಕಿದ್ರೆ ಅಳ್ತಾನೆ ಇದೆ. ಆದ್ರೆ 1 ತಿಂಗಳು ಕಳೆದ್ಮೇಲೆ ಏನಾಗುತ್ತೆ, ಮಗುಗೊಂದು ರೂಢಿ ಬಂದ್ಬಿಡುತ್ತೆ. ಯಾಕಂದ್ರೆ ಮಗು ಗೊತ್ತಿದೆ ಇದೇ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ, ಇವರೇ ಟೀಚರ್ಸ್ ಇದ್ದಾರೆ, ಇವರೇ ಕೇರ್ ಟೇಕರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಮಗುಗೆ ಆ ಆತಂಕ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ನಾರ್ಮಲ್. ಈಗ ಯಾವುದೇ ಮಗುಗೆ ಫಸ್ಟ್ ಟೈಮ್ ಏನಾದ್ರೂ ಹೆದರಿಕೆ ಅನ್ನೋದು ಬಂದಾಗ ಅಳೋದು ಅಥವಾ ಕೂಗಾಡೋದು ನಾನು ಹೋಗಲ್ಲ ಅಂತ ಹೇಳೋದು ಅದು ಸಹಜ. ಆದ್ರೆ ಅದು ಕ್ರಮೇಣವಾಗಿ ಕಡಿಮೆ ಆಗೋದನ್ನ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಆದ್ರೆ ಕೆಲವೊಮ್ಮೆ ಏನ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಎಷ್ಟೇ ಸಂದರ್ಭ ಆದ್ರೂ ಕೂಡ 1 ತಿಂಗಳಲ್ಲ, 3 ತಿಂಗಳಾಯ್ತು, 6 ತಿಂಗಳಾಯ್ತು, ಮಗು ಕಾನ್ಸ್ಟೆಂಟ್ಲಿ ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳಿ ಪಟ್ಟ ಹಿಡಿದು ಕೂತ್ಕೊಳ್ಳುತ್ತೆ. ಹೋಗೋದಕ್ಕೆ ಅಂದ್ರೆ ಪೋದೇ ಇಲ್ಲ, ಏನೇನೋ ಹೊಸ ಹೊಸ ಕಾರಣಗಳನ್ನು ಹುಡ್ಕಾಡಕ್ ಚಾಲು ಮಾಡುತ್ತೆ. ಹಂಗಾದಾಗ ನಾವು ಅದನ್ನ ತೊಂದರೆ ಅಂತ ಹೇಳಿ ಪರಿಗಣಿಸ್ತೀವಿ. ಈಗ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಹೆಚ್ಚಾಗಿ ಸ್ಕೂಲ್ಗಳಲ್ಲಿರುವಂತ ಟೀಚರ್ಸ್ ಯಾವ ತರ ಮಕ್ಕಳನ್ನ ವೆಲ್ಕಮ್ ಮಾಡ್ತಾರೆ. ಈಗ ಮಕ್ಕಳು ತುಂಬಾ ಸ್ಟ್ರೇ ಟೀಚರ್ಸ್ ಅನ್ನು ನೋಡಿ ಭಯ ಬೀಳುವಂತ ವಾತಾವರಣ ಇತ್ತು ಅಂತ ಹೇಳಿದ್ರೆ ಆ ಮಗುಗೆ ಸ್ವಲ್ಪ ಜಾಸ್ತಿ ಟೈಮೇ ಹಿಡಿಬಹುದು. ಆದ್ರೆ ಆ ಸ್ಕೂಲಲ್ಲೂ ಕೂಡ ವಾತಾವರಣ ಚೆನ್ನಾಗಿತ್ತು, ಮಗುಗೆ ಆ ತರ ಏನೂ ತೊಂದರೆ ಇಲ್ಲ, ಆದ್ರೂ ಮಗುವಿನ ಮನಸ್ಸಿನ ಒಳಗಡೆನೆ ಆ ತರ ಒಂದು ಭಯ ತುಂಬಿದ್ದಾಗ ನಾವು ಅದನ್ನ ನಾರ್ಮಲ್ಗಿಂತ ಹೆಚ್ಚು ಅಂತ ಪರಿಗಣಿಸಿ ಮೇ ಬಿ ಆ ಮಗುಗೆ ಸಹಾಯದ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ.
0: ಮೇಡಮ್, ಇನ್ನು ಈ ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಈ ಒಂದು ಹಠ ಮಾಡುವುದು, ಶಾಲಾ ನಿರಾಕರಣೆ ಎಷ್ಟು ಸಾಮಾನ್ಯವಾಗಿದೆ ಅಂತ
1: ಈಗ ನಾವು ಭಾರತದಲ್ಲಿ ನೋಡಕ್ ಹೋದ್ರೆ ಸುಮಾರು ಸ್ಟಡೀಸ್ ಏನು ಆಗಿಲ್ಲ, ಬಟ್ ಒಂದು ಎರಡು ಏನು ಅಂದ್ರೆ ಈ ರಿಸರ್ಚಸ್ ಗಳು ಏನಾಗಿದಾವೆ ಅವ್ರು ಹೇಳೋ ಪ್ರಕಾರ ಅಧ್ಯಯನಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು 3.6-7% ಅಂದ್ರೆ ಪ್ರತಿಷ್ಠಿತ ಶೇಕಡ ಮಕ್ಕಳು ಈ ತರ ಶಾಲಾ ನಿರಾಕರಣೆ ಲಕ್ಷಣನ ತೋರಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಈ ಸಮಸ್ಯೆ ಒಂದು ಸಣ್ಣ ವಯಸ್ಸಲ್ಲಿ ಬರೋದು ಕಾಮನ್ ಅಂತ ಏನ್ ಹೇಳಿದ್ವಿ, ಇದನ್ನ ಬಿಟ್ಟು ಬೇರೆ ಯಾವ ವಯಸ್ಸಿನಲ್ಲಾದ್ರೂ ಬರಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವ್ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ, COVID-19 ಬಂದ ಮೇಲೆ ಏನಾಯ್ತು, ಆ ಟೈಮ್ ಅಲ್ಲಿ ಏನು ಎಲ್ಲ ವರ್ಚುವಲ್ ಕ್ಲಾಸಸ್ ನಡೀತು, ಮಕ್ಕಳಿಗೆ ಎಲ್ಲ ಮನೆಯಿಂದನೇ ಪಾಠ ಹೇಳ್ತೀವಿ ಅಂತ ಹೇಳಿ ಎಲ್ಲ ಲ್ಯಾಪ್ಟಾಪ್ ಮುಖಾಂತರ ಸ್ಕ್ರೀನ್ ಮುಖಾಂತರ ಏನ್ ಪಾಠಗಳನ್ನ ಹೇಳಿಸ್ಕೊಂಡ್ರು ಮಕ್ಕಳು. ಅದಾದ್ಮೇಲೆ ಹೆಚ್ಚಿನ ಮಕ್ಕಳಿಗೆ ವಾಪಸ್ ಸ್ಕೂಲಿಗೆ ಹೋಗಿ ಮತ್ತೆ ಅದೇ ಒಂದು ಎನ್ವೈರನ್ಮೆಂಟ್ ಗೆ ರೂಢಿ ಆಗೋದು ಕಷ್ಟ ಆಗ್ಬಿಡ್ತು. ಅಂದ್ರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಮನೆಯಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಏನೋ ಚಡಪಡಿಕೆ, ಮನೆಯಿಂದ ದೂರ ಹೋಗೋದು ಅಂತ ಹೇಳಿದ್ರೆ ಆತಂಕ. ಸೊ ನಾವು ಗಮನಿಸಿರೋದು ಏನಪ್ಪಾ ಅಂತ ಹೇಳಿದ್ರೆ, COVID-19 ಲಾಕ್ಡೌನ್ ಆದ್ಮೇಲೆ ಏನ್ ಮಕ್ಕಳಿಗೆ ವಾಪಸ್ ಸ್ಕೂಲಿಗೆ ಹೋಗೋ ಪ್ರಸಂಗ ಬಂತು, ಆವಾಗ ಈವನ್ ದೊಡ್ಡ ಮಕ್ಕಳಲ್ಲೂ ಕೂಡ, ಈಗ ಒಂದು ಮೇ ಬಿ 4th-5th ತರಗತಿ ಇರ್ಬೋದು, ಇಂತಹ ಮಕ್ಕಳಲ್ಲೂ ಕೂಡ ಶಾಲೆಗೆ ಹೋಗಲ್ಲ ಅನ್ನೋ ಅಂತ ಒಂದು ಹಠ ಜಾಸ್ತಿ ಆಗಿರೋದನ್ನ ಗಮನಿಸಿದೀವಿ ನಾವು. ಸೊ ಮುಖ್ಯವಾಗಿ ನಾವು ಏನನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ಒಂದು ಕಾರಣಕ್ಕೆ ಮಗು ದೀರ್ಘಕಾಲದವರೆಗೆ ಶಾಲೆ ತಪ್ಪಿಸಿಕೊಳ್ಳೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಅದು ಯಾವುದೋ ಒಂದು ಪ್ರವಾಸಕ್ಕೆ ಹೋಗಿರ್ಬೋದು, ಇಲ್ಲ ಮಗುವಿಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಇಲ್ಲ ಯಾರಾದ್ರೂ ಕ್ಲೋಸೆಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಅನಾರೋಗ್ಯ ಆಗಿತ್ತು, ಹಾಗಾಗಿ ಮಗುನ ಶಾಲೆಗೆ ಕಳಿಸ್ಲಿಕ್ಕೆ ಆಗ್ಲಿಲ್ಲ, ಈ ತರ ಆದ್ಮೇಲೆ ಮಗುಗೆ ಅದೊಂದು ನಾರ್ಮಲ್ ಏನ್ ರೂಟೀನ್ ಇತ್ತು ಅದಕ್ಕೆ ವಾಪಸ್ ಕಳಿಸೋದು ಅಂದ್ರೆ ಮಕ್ಕಳಿಗೆ ಕಷ್ಟ ಆಗೋದನ್ನ ನಾವು ಗಮನಿಸ್ತೀವಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಶಾಲಾ ನಿರಾಕರಣೆ ಈ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಇನ್ನು ಈ ಒಂದು ಶಾಲಾ ನಿರಾಕರಣೆಗೆ ಕಾರಣಗಳು ಏನಿರಬಹುದು ಅಂತ?
1: ಈಗ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ವಯಸ್ಸಿಗೆ ಅನುಗುಣವಾಗಿ ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಂದ ಮಕ್ಕಳಲ್ಲಿ ಶಾಲಾ ನಿರಾಕರಣೆ ಅನ್ನೋದು ಕಂಡು ಬರುತ್ತೆ. ಮೊದಲನೆಯದಾಗಿ ಶಾಲಾ ವ್ಯವಸ್ಥೆಯಲ್ಲಿ ಏನೋ ಒಂಥರ ಸಂಕಷ್ಟ, ಅಂದ್ರೆ ಮಗುವಿನ ಶಾಲಾ ವಾತಾವರಣದಲ್ಲಿ ಕೆಲವೊಮ್ಮೆ ಮಗುಗೆ ಒತ್ತಡ ಉಂಟಾಗುವಂತ ಪರಿಸ್ಥಿತಿ ಇರ್ಬೋದು. ಅದು ಫಾರ್ ಎಕ್ಸಾಂಪಲ್ ಏನಾಗ್ಬೋದು, ಚಿಕ್ಕ ಮಕ್ಕಳು ತಮ್ಮ ಸಹಪಾಠಿಗಳ ಜೊತೆಗೆ ಬೆರೀಲಿಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಬೇರೆ ಮಕ್ಕಳು ಇವರನ್ನ ತಮ್ಮ ಗುಂಪಲ್ಲಿ ಸೇರ್ಪಡೆ ಮಾಡದೇ ಇರ್ಬೋದು, ಹಾಗಾಗಿ ಆ ಮಗುಗೆ ಒಬ್ಬಂಟಿತನ ಅನ್ನೋದು ಕಾಡಕ್ಕೆ ಚಾಲು ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಸ್ಕೂಲಲ್ಲಿ ಯಾರು ಟೀಚರ್ಸ್ ಕಲಿಸ್ತಾ ಇದ್ದಾರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಅಂತ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮಗುಗೆ ಅದು ಬರ್ಡನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಮಗುಗೆ ಅದ್ರ ಜೊತೆ ಕೋಪಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಟೀಚರ್ಸ್ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಭಯದಿಂದನೂ ಕೂಡ ಕೆಲವೊಮ್ಮೆ ಮಕ್ಕಳು ಶಾಲೆಯಿಂದ ದೂರ ಉಳಿಯುವಂತ ಪ್ರಸಂಗ ಬರಬಹುದು. ಇದನ್ನ ಬಿಟ್ಟು ಎರಡನೇದು, ಈ ಮುಂಚಿತವಾಗಿ ನಾವು ಡಿಸ್ಕಸ್ ಮಾಡಿರೋ ತರ ಸಪರೇಷನ್ ಆಂಗ್ಸೈಟಿ. ಈಗ ಸಪರೇಷನ್ ಆಂಗ್ಸೈಟಿ ಅಂತ ಹೇಳಿದಾಗ ಏನಾಗುತ್ತೆ, ಮಗುಗೆ ತನ್ನ ಕೇರ್ ಗಿವರ್ಸ್ ಅಂದ್ರೆ ಮನೆಯಲ್ಲಿ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಇವರನ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಮಗುಗೇನೋ ಆತಂಕ. ಕೆಲವೊಮ್ಮೆ ಈ ಮಕ್ಕಳಲ್ಲಿ ತಮ್ಗೆ ಏನೋ ಆತಂಕ ಅಂದ್ರೆ ಆಗ್ಬಿಡಬಹುದು ಅನ್ನೋ ಆತಂಕ ಇರುತ್ತೆ, ಇಲ್ಲ ಅಂದ್ರೆ ಕೆಲವೊಮ್ಮೆ ಮನೆಯಲ್ಲಿರೋರ್ಗೆ ಏನಾದ್ರೂ ತಾನ್ ದೂರ ಹೋದ್ರೆ ಏನಾದ್ರೂ ಆಗ್ಬಿಡಬಹುದು ಅನ್ನೋ ಆತಂಕನೂ ಇರುತ್ತೆ. ಸೊ ಇದು ಎರಡು ತರನೂ ಇರಬಹುದು. ಇನ್ನೊಂದು ಏನಾದ್ರೂ ಒತ್ತಡದ ಜೀವನ ಘಟನೆಗಳು ಅಂತ ಹೇಳಿದ್ರೆ, ಈಗ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಒಂದ್ ಮಗು ತನ್ನ ಮುಂಚಿನ ಸ್ಕೂಲಿಂದ ಚೇಂಜ್ ಮಾಡ್ಕೊಂಡು ಅವ್ರು ಹೊಸ ಯಾವ್ದೋ ಏರಿಯಾಕ್ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ಏನಾದ್ರೂ ಅವರು ತಮ್ದು ಮನೆಯೇ ಅಂದ್ರೆ ವಾಸ ಮಾಡ್ತಿರೋ ಪ್ಲೇಸ್ ಅನ್ನೇ ಅವರು ಸ್ಥಳಾಂತರ ಮಾಡ್ಬೇಕಾಗಿ ಬರುತ್ತೆ, ಹಾಗಾಗಿ ಬೇರೆ ಸ್ಕೂಲಿಗೆ ಹೋಗುವಂತ ಸಂದರ್ಭ ಬರುತ್ತೆ. ಸೊ ಇಂತ ಸಂದರ್ಭದಲ್ಲಿ ಹೊಸ ಸ್ಕೂಲಿಗೆ ಹೋಗಿ ಅಡ್ಜಸ್ಟ್ ಆಗೋದು ಹೇಗೆ ಅನ್ನುವಂತ ಒಂದು ಹೆದರಿಕೆ ಮಗುವಿನ ಮನಸ್ಸಲ್ಲಿ ಯಾವಾಗ್ಲೂ ಕಾಡಬಹುದು. ಇದನ್ ಬಿಟ್ಟು ಮನೆಯಲ್ಲಿರೋ ವಾತಾವರಣ ಹೇಗಿದೆ ಅಂತ ಹೇಳ್ಕೊಂಡು, ಈ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಮನೆಯಲ್ಲಿ ತಂದೆ ತಾಯಿಯರ ನಡುವೆ ಒಂದು ಅನ್ಯೋನ್ಯತೆ ಇಲ್ಲ, ತಂದೆ ತಾಯಿಯರಲ್ಲಿ ಯಾವಾಗ್ಲೂ ಜಗಳ ನಡೀತಾ ಇರುತ್ತೆ, ಕೆಲವೊಮ್ಮೆ ಅಕಸ್ಮಾತ್ ತಂದೆ ಅನ್ನೋ ಮನುಷ್ಯನಲ್ಲಿ ಕುಡಿತದ ಏನಾದ್ರು ಚಟ ಇತ್ತು, ಮನೆಯಲ್ಲಿ ಬಂದು ಹೊಡೆಯೋದು ಬಡಿಯೋದು ಹಂಗೇನಾದ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮಗುಗೆ ಒಂದು ಅಫಿಯರ್ ಇರುತ್ತೆ, ನಾನು ಇಲ್ಲದೆ ಇದ್ದಾಗ ಅಮ್ಮನ್ಗೆ ಏನಾದ್ರೂ ಆಗ್ಬಿಡ್ಬೋದು. ಸೊ ಈ ತರ ಒಂದು ಸಮಸ್ಯೆನ ಮಗು ಎದುರಿಸ್ತಾ ಇರ್ಬೋದು. ಆದ್ರೆ ಅದನ್ನ ಹೇಳ್ಕೊಳ್ಲಿಕ್ ಆಗದೆ ಇರೋದ್ರಿಂದ ಮಗು ಏನ್ ಮಾಡುತ್ತೆ, ಶಾಲೆಗೆ ಹೋಗೋದನ್ನ ನಿರಾಕರಿಸುವಂತ ಪ್ರಸಂಗನೂ ಇರಬಹುದು. ಇನ್ನೊಂದು, ಮಗುಗೆ ಶಾಲೆಯಲ್ಲಿ ತನ್ಗೇನಾದ್ರೂ ಕೆಟ್ಟದಾಗ್ಬಿಡಬಹುದು ಅನ್ನೋ ಭಯ. ಇದು ಮಗುಗೆ ಮುಂಚೆ ಏನಾದ್ರೂ ಅನುಭವ ಆಗಿನೂ ಬಂದಿರಬಹುದು, ಇಲ್ಲ ಕೆಲವೊಮ್ಮೆ ನಾವು ನೋಡ್ತೀವಿ ಈಗ ನ್ಯೂಸ್ ಅಲ್ಲಿ ನೋಡ್ತೀವಿ, ಇಲ್ಲ ಪೇಪರ್ ಅಲ್ಲಿ ನೋಡ್ತೀವಿ, ಯಾವ್ದೋ ಮಗು ಸ್ಕೂಲ್ಗೆ ಹೋಗಿತ್ತು ಯಾರೋ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಗಮನಿಸ್ತೀವಿ. ಕೆಲವೊಮ್ಮೆ ಮಗುಗೆ ಸ್ಕೂಲಲ್ಲಿ ಏನಾದ್ರೂ ಅಂದ್ರೆ ಲೈಂಗಿಕ ದೌರ್ಜನ್ಯ ಏನಾದ್ರೂ ಆಗಿದೆ, ಅದನ್ನ ಮಗುಗೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಮಗುಗೆ ಅದು ಸರಿಯೋ ತಪ್ಪೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಅದು ಸ್ಕೂಲ್ ರೆಫ್ಯೂಸಲ್ ಅಂದ್ರೆ ಮಗುಗೆ ಶಾಲೆಗೆ ಹೋಗ್ಲಿಕ್ಕೆ ನಿರಾಕರಣೆ ಅನ್ನೋ ಮುಖಾಂತರ ಮ್ಯಾನಿಫೆಸ್ಟ್ ಆಗ್ಬೋದು. ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಇದು ಯಾವುದು ಸಮಸ್ಯೆ ಇಲ್ಲದೆ ಇದ್ದಾಗ ಕೆಲವೊಮ್ಮೆ ಮಗು ಗಮನ ಸೆಳೆಯೋದಕ್ಕೂ ಕೂಡ ಈ ತರ ಮಾಡಬಹುದು ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ, ಈಗ ಮಗುಗೆ ತನ್ನ ತಂದೆ ತಾಯಿಯರು ತನ್ನ ಕಡೆಗೆ ಗಮನ ಜಾಸ್ತಿ ಕೊಡ್ತಾ ಇಲ್ಲ, ತನಗೆ ಪ್ರೀತಿ ಏನು ಸಿಗ್ತಾ ವಾತ್ಸಲ್ಯ ಏನು ಸಿಗ್ತಾ ಇಲ್ಲ ಅಂತಾದಾಗ, ಮಗು ನಾನು ಶಾಲೆಗೆ ಹೋಗಲ್ಲ ನಂಗೆ ಹೊಟ್ಟೆ ನೋವು ಆ ತರ ಈ ತರ ಅಂತ ಹೇಳಿದಾಗ ಮಗುಗೆ ಅದರಿಂದ ತನ್ನ ಕಡೆ ಗಮನ ಜಾಸ್ತಿ ಸಿಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯದಿಂದನೂ ಕೂಡ ಮಗು ಹೀಗೆ ಮಾಡಬಹುದು. ಇದೆಲ್ಲ ಈಗ ಹೆಚ್ಚಾಗಿ ನಾವು ಸಹಜವಾಗಿ ಒಂದು 10 ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳಲ್ಲಿ, ವಯಸ್ಸಿನ ಕೆಳಗಿನ ಮಕ್ಕಳಲ್ಲಿ ನೋಡ್ತೀವಿ. ಈಗ ಪರಿಹಾರಯ ಅನ್ನೋ ವಯಸ್ಸು ಬಂದ ತಕ್ಷಣ ಏನಾಗುತ್ತೆ, ನಾವು ಹೆಚ್ಚಾಗಿ ಏನ್ ನೋಡ್ತೀವಿ, ಕೆಲವೊಮ್ಮೆ ಸಹವಾಸ ದೋಷ ಅಂತ ಹೇಳ್ತೀವಿ. ಈಗ ಈ ಟೀನೇಜ್ ಅನ್ನೋದು ಬಂದ ತಕ್ಷಣ ಏನಾಗುತ್ತೆ, ಯಾರೋ ಒಬ್ರು ಹೇಳ್ತಾರೆ ಒಂದ್ಸತಿ ಸಿಗರೇಟ್ ಸ್ಮೋಕ್ ಮಾಡಿ ನೋಡು ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ತಾರೆ. ಸೊ ಮಕ್ಕಳು ಅದ್ರ ಹಿಂಬಾಲ್ ಹೋಗೋ ಚಾನ್ಸಸ್ ಇರ್ತಾವೆ. ಇಲ್ಲ ಕೆಲವೊಮ್ಮೆ ಒಂದಿನ ಸ್ಕೂಲ್ ತಪ್ಪಿಸಿ ಎಲ್ಲೋ ಒಂಥರ ಕಡೆ ಥಿಯೇಟರ್ ಅಲ್ಲಿ ಹೋಗಿ ಏನಾದ್ರು ಪಿಕ್ಚರ್ ನೋಡ್ ಬರೋಣ ಅಂತ ಹೇಳ್ಬೋದು. ಸೊ ಅಂದ್ರೆ ಇದೇನಾಗುತ್ತೆ, ಸಹವಾಸ ದೋಷದಿಂದ ಮಕ್ಕಳು ಕೆಲವೊಮ್ಮೆ ತಪ್ಪು ದಾರಿ ಹಿಡಿಯೋ ಅಂತ ಚಾನ್ಸಸ್ ಗಳು ಇರ್ತವೆ. ಸೊ ಹೀಗ್ ಮಾಡ್ತಾ ಹೋದಾಗ ಅವರು ಸ್ಕೂಲ್ ಅನ್ನೋದನ್ನ ತಪ್ಪಿಸಿ ಅದ್ರ ಬದಲು ಬೇರೆ ಕಡೆಗೆ ಆಕರ್ಷಿತರಾಗುವಂತ ಚಾನ್ಸಸ್ ಗಳು ಇರ್ತವೆ ಅಂತ ಹೇಳ್ತೀವಿ.
2: ಮೇಡಮ್, ಇನ್ನು ಈ ಒಂದು ಶಾಲಾ ನಿರಾಕರಣೆಯ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಮಕ್ಕಳಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ನಾವು ಕಂಡುಹಿಡಿಬಹುದು ಅಂತ?
1: ಓಕೆ, ಈಗ ಲಕ್ಷಣ ಅಂತ ಹೇಳಿದ ತಕ್ಷಣ ಎಲ್ರಿಗೂ ನಿಮ್ಗೆ ಡೈರೆಕ್ಟ್ ಆಗಿ ಮಗು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿ ರಂಪ ಮಾಡಿ ಜಗಳ ತೆಗೆದು ಮನೇಲಿ ಕೂತ್ ಬಿಡೋದಿಲ್ಲ. ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈಗ ಶಾಲೆಯಿಂದ ದೂರ ಉಳಿದಿರುವಂತ ಮಕ್ಕಳು ವಿಶೇಷವಾಗಿ ಶಾಲಾ ದಿನ ಪ್ರಾರಂಭ ಆಗ್ತಿದ್ದ ಹಾಗೆ ಈ ಮುಂಚೆನೆ ನಾನು ಹೇಳಿದ ಹಾಗೆ ದೈಹಿಕ ಲಕ್ಷಣಗಳ ಮುಖಾಂತರ ಹೊರಗಡೆ ಹಾಕ್ತಾರೆ. ಅಂದ್ರೆ ಹೊಟ್ಟೆ ನೋವು ಇರ್ಬೋದು, ವಾಂತಿ ಮಾಡ್ಕೊಳ್ಳೋದಿರ್ಬೋದು, ತಲೆನೋವು ಅಂತ ಹೇಳೋದು, ಇಲ್ಲ ಜ್ವರ ಬಂದಿದೆ ಅಂತ ಹೇಳೋದು, ಅಥವಾ ತಲೆ ತಿರುಗ್ತಾ ಇದೆ ಅಂತ ಹೇಳೋದು, ಈ ತರ ಎಲ್ಲ ದೈಹಿಕ ಲಕ್ಷಣಗಳ ಮುಖಾಂತರ ಹೊರಗಡೆ ಹಾಕ್ತಾರೆ. ಕೆಲವೊಮ್ಮೆ ಮಗುವಿನ ದೈಹಿಕ ಲಕ್ಷಣ ಏನಿದೆ ಅದು ನಿಜವಾಗ್ಲೂ ಇರಬಹುದು, ಅದಕ್ಕೋಸ್ಕರ ನಾವು ಫಸ್ಟ್ ಇವ್ಯಾಲ್ಯುಯೇಟ್ ಮಾಡಿ ನೋಡಬೇಕಾಗುತ್ತೆ, ಅಥವಾ ಕೆಲವೊಮ್ಮೆ ಉತ್ಪ್ರೇಕ್ಷೆನೂ ಇರ್ಬೋದು. ಸೊ ನಾವೇನ್ ಹೇಳ್ತೀವಿ, ಈ ಮಕ್ಕಳು ಯಾರಿದ್ದಾರೆ ಇವ್ರು ಹೆಚ್ಚಾಗಿ ನಮ್ಮ ಹತ್ರ ಅಂದ್ರೆ ಸೈಕಾಟ್ರಿಸ್ಟ್ ಹತ್ರ ಬರೋದಿಲ್ಲ, ಇವ್ರು ಫಸ್ಟ್ ಎಲ್ಲ ಹೋಗೋದು ಮಕ್ಕಳ ಡಾಕ್ಟರ್ ಹತ್ರನೇ ಹೋಗ್ತಾರೆ. ಸೊ ಮಕ್ಕಳ ಡಾಕ್ಟರ್ ಫಸ್ಟ್ ಟೈಮ್ ಹೋದಾಗ ಪರೀಕ್ಷೆಗಳನ್ನ ಮಾಡ್ತಾರೆ, ಅಥವಾ ಏನೇನ್ ಟೆಸ್ಟ್ ಗಳು ಮಾಡ್ಬೇಕಿತ್ತು ಅದೆಲ್ಲ ಮಾಡ್ತಾರೆ. ಅದನ್ನ ಮಾಡಿದ್ಮೇಲೆ ಅದ್ರ ರಿಪೋರ್ಟ್ ನಾರ್ಮಲ್ ಬರುತ್ತೆ, ಆದ್ರೆ ಮಗು ಇನ್ನು ಕೂಡ ನನಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಹೇಳ್ತಾ ಹೇಗೆ ನಿಧಾನವಾಗಿ ಶಾಲೆಗೆ ಹೋಗೋದನ್ನ ತಪ್ಪಿಸೋದನ್ನ ದಿನಗಳನ್ನ ಜಾಸ್ತಿ ಮಾಡ್ತಾ ಬರುತ್ತೆ, ಅವಾಗ ಅವ್ರಿಗೂ ಒಂದು ಡೌಟ್ ಬರುತ್ತೆ, ಈ ಮಗುನ ಒಮ್ಮೆ ಎಲ್ಲಿಯಾದ್ರೂ ಸೈಕಾಟ್ರಿಸ್ಟ್ ಡಾಕ್ಟರ್ ಹತ್ರ ಕಳಿಸ್ಬೇಕು ಏನೋ ಅಂತ. ಸೊ ಒಂದು ದೈಹಿಕವಾದ ಲಕ್ಷಣಗಳು, ಇನ್ನೊಂದು ಭಾವನಾತ್ಮಕ ಲಕ್ಷಣಗಳು. ಅಂದ್ರೆ ಏನಾಗುತ್ತೆ, ಈಗ ಮಗು ಶಾಲೆಗೆ ಹೋಗುವಂತ ಸಂದರ್ಭ ಬಂದ ತಕ್ಷಣ ನನ್ಗೆ ತುಂಬಾ ಅಳು ಬರ್ತಾ ಇದೆ ಅಂತ ಹೇಳೋದಿರ್ಬಹುದು, ಅಥವಾ ಕೆಲವೊಮ್ಮೆ ಮಗು ಸಿಟ್ ಸಿಟ್ ಮಾಡ್ಕೊಳ್ಳೋದಿರಬಹುದು, ಅಥವಾ ಕೆಲವೊಮ್ಮೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ, ನಂಗೆ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ, ಕೆಲವೊಮ್ಮೆ ಅವರಿಗೆ ಏನು ಎದೆ ಬಡಿತ ಜೋರಾಗ್ತಾ ಇದೆ. ಸೊ ನೋಡೋರಿಗೆ ಅದ್ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಮಗುಗೆ ಎಲ್ಲಾದ್ರೂ ಉಪ್ಸದ ಕಾಯಿಲೆ ಇದೆ ಅನ್ನೋ ತರ ಆಗುತ್ತೆ, ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಭಾವನಾತ್ಮಕ ಲಕ್ಷಣಗಳು, ಮಗುಗೆ ಹೇಳಕ್ ಧೈರ್ಯ ಸಾಲ್ತಾ ಇಲ್ಲ. ಸೊ ಅದು ಹೇಳಕ್ ಧೈರ್ಯ ಸಾಲ್ತಾ ಇಲ್ಲ ಅಂದಾಗ ಏನಾಗುತ್ತೆ, ಮಗುಗೆ ಅದು ಭಾವನಾತ್ಮಕ ಲಕ್ಷಣಗಳ ಮುಖಾಂತರನು ಕೂಡ ಅದು ಹೊರಗಡೆ ಬರಬಹುದು. ಇನ್ನೊಂದು ಕೆಲವು ತಪ್ಪಿಸುವ ನಡವಳಿಕೆಗಳು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಈಗ ದೀರ್ಘಕಾಲದ ಗೈರು ಹಾಜರಿಯಿಂದ ಬಳಲ್ತಾ ಇರುವಂತ ಮಕ್ಕಳು ಯಾವಾಗ್ಲೂ ಏನಾದ್ರೂ ಒಂದು ಕಾರಣ ಕೊಟ್ಟು ಶಾಲೆಗೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಏನಾದ್ರೂ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಈಗ ಕೆಲವೊಮ್ಮೆ ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕಿದೆ ಅಂದ ತಕ್ಷಣ ಇಲ್ಲ ಇವತ್ತು ಆ ಪೀರಿಯಡ್ ಇಲ್ಲ ಅಂತ ಹೇಳೋದು, ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಆ ಪುಸ್ತಕ ಇಲ್ಲ, ಈ ಪುಸ್ತಕ ಇಲ್ಲ, ಇವತ್ತು ತರಲೇಬೇಕು ಅಂತ ಹೇಳಿದರೆ ಹಾಗಾಗಿ ಇವತ್ತು ನನಗೆ ಹೋಗೋಕ್ಕಾಗಲ್ಲ ಅಂತ ಹೇಳೋದು. ಸೊ ಈ ತರ ಉದ್ದೇಶಪೂರ್ವಕವಾಗಿ ಕೆಲವೊಮ್ಮೆ ಅವರು ಏನಾದರೂ ಒಂದು ಕಾರಣಗಳನ್ನು ಕೊಟ್ಟು ತಪ್ಪಿಸುವಂತ ಸಂದರ್ಭಗಳನ್ನು ಕೂಡ ನಾವು ಗಮನಿಸ್ತೀವಿ.
2: ಇನ್ನು ಮೇಡಮ್, ಈಗ ಮಾನಸಿಕ ಅಸ್ವಸ್ಥತೆಯ ಕಾರಣದಿಂದಲೂ ಸಹ ಮಗು ಶಾಲೆಗೆ ಹೋಗುವುದನ್ನು ನಿರಾಕರಣೆ ಮಾಡಬಹುದಾ? ಯಾವ ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿ ಮಗು ಶಾಲೆಗೆ ಹೋಗೋದನ್ನ ನಿರಾಕರಣೆ ಮಾಡೋದನ್ನ ತಾವು ಗುರುತಿಸಬಹುದು ಅಂತ?
1: ಓಕೆ, ಈಗ ಪ್ರಿಡಾಮಿನೆಂಟ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವ ಮಕ್ಕಳಲ್ಲಿ ಆತಂಕದ ಕಾಯಿಲೆ ಪ್ರಮುಖವಾಗಿರುತ್ತೆ ಅಂತವರಲ್ಲಿ ಈ ತರ ಶಾಲಾ ನಿರಾಕರಣೆ ಹೆಚ್ಚಾಗಿ ಗಮನಕ್ಕೆ ಬರುತ್ತೆ. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸಪರೇಷನ್ ಆಂಗ್ಸೈಟಿ. ಸೊ ಮಕ್ಕಳು ತಮ್ಮನ್ನ ಯಾರು ಪ್ರೈಮರಿ ಕೇರ್ ಗಿವರ್ಸ್, ಈಗ ಮನೆಯಲ್ಲಿ ತಂದೆ ತಾಯಿಯರ ಅತಿ ಮುದ್ದು ಮಾಡಿ ಬೆಳೆಸಿರ್ತಾರೆ, ಅಥವಾ ಕೆಲವೊಮ್ಮೆ ಅಜ್ಜ ಅಜ್ಜಿ ಅತಿ ಮುದ್ದು ಮಾಡಿ ಬೆಳೆಸಿರ್ತಾರೆ. ಸೊ ಏನಾಗ್ಬಿಡುತ್ತೆ, ಅವರಿಂದ ನಾನು ಸಪರೇಟ್ ಆಗ್ಬೇಕು, ಅವರಿಂದ ನಾನು ಒಂದು 7-8 ತಾಸು ದೂರ ಹೋಗಿ ಸ್ಕೂಲಲ್ಲಿ ಇರಬೇಕು ಅಂತ ಆದ ತಕ್ಷಣ ಮಗುಗೆ ಸ್ವಲ್ಪ ಆತಂಕ ಅನ್ನೋದು ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ಕೂಡ ಮಗು ನಾನು ಶಾಲೆಗೆ ಹೋಗಲ್ಲ ಅನ್ನೋದು ಒಂದು ನಿರಾಕರಣೆಯ ಸ್ವಭಾವವನ್ನ ತೋರಿಸಬಹುದು. ಇನ್ನೊಂದು ಸೋಷಿಯಲ್ ಆಂಗ್ಸೈಟಿ. ಸೋಷಿಯಲ್ ಆಂಗ್ಸೈಟಿಯಲ್ಲಿ ಏನಾಗುತ್ತೆ, ಈಗ ಆಬ್ವಿಯಸ್ಲಿ ಒಂದು ಮಗು ಸ್ಕೂಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮಗುಗೆ ಅಲ್ಲಿ ಒಂದು ಅಂದ್ರೆ ಸಾಮಾಜಿಕ ಸನ್ನಿವೇಶ ಅನ್ನೋದು ಬಂದೇ ಬರುತ್ತೆ. ಈಗ ಏನಾದ್ರೂ ಎಲ್ಲರ ಮುಂದೆ ಎದ್ ನಿಂತು ಓದು ಅಂತ ಹೇಳೋದಿರ್ಬೋದು ಟೀಚರ್ಸ್, ಇಲ್ಲ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಆಟದ ಮೈದಾನದಲ್ಲಿ ಎಲ್ಲರ ಜೊತೆ ಕೂಡ್ಕೊಂಡು ಏನಾದ್ರೂ ಮಾಡೋದಿರ್ಬೋದು, ಅಸೆಂಬ್ಲಿ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಜಾಸ್ತಿ ಜನಜಂಗುಳಿ ಇದ್ದಲ್ಲಿ ತಾನು ಹೋದಾಗ ತನ್ನನ್ನ ಬೇರೆ ಯಾರಾದ್ರೂ ಒಂದು ಕೀಳು ಮಟ್ಟದಲ್ಲಿ ನೋಡಬಹುದು, ತನ್ಗೆ ಏನೋ ಹಂಗಸಿ ಮಾತಾಡಬಹುದು, ಈ ತರನೂ ಕೆಲವು ಮಕ್ಕಳಿಗೆ ಒಂದು ಹೆದರಿಕೆ ಇರುತ್ತೆ. ಇವರಲ್ಲಿ ಹೆಚ್ಚಾಗಿ ಕಾನ್ಫಿಡೆನ್ಸ್ ಲೆವೆಲ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಅವ್ರಿಗೆ ಅದರಿಂದಾಗಿ ಹೊರಗಡೆ ಬರಕ್ಕೆ ಸಾಧ್ಯ ಆಗದೆ ಅವರು ಈ ತರ ಸಾಮಾಜಿಕ ಆತಂಕ ಅನ್ನೋದನ್ನ ಬೆಳೆಸ್ಕೊಂಡು ಅವರು ಶಾಲೆಗೆ ಹೋಗೋದನ್ನ ನಿರಾಕರಿಸೋದನ್ನ ನೋಡ್ತೀವಿ. ಇದನ್ನ ಬಿಟ್ಟು ಸ್ಪೆಸಿಫಿಕ್ ಫೋಬಿಯಾ. ಸೊ ಫೋಬಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫೋಬಿಯಾ ಅನ್ನೋ ಕಾಯಿಲೆಯಲ್ಲಿ ಬೇರೆ ಬೇರೆ ನಮೂನೆಗಳಿರ್ತವೆ. ಈಗ ಅಗೋರಾ ಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ಜನಜಂಗುಳಿ ಇದ್ದಲ್ಲಿ ನಾನು ಹೋದ್ರೆ ನನಗೆ ಅಲ್ಲಿಂದ ಏನಾದ್ರೂ ಗಂಡಾಂತರ ಬಂತು ಅಂದ್ರೆ ನಂಗೆ ಅಲ್ಲಿಂದ ಎಸ್ಕೇಪ್ ಆಗಕ್ ಆಗಲ್ಲ ಅನ್ನೋಂತ ಒಂದು ಹೆದರಿಕೆ. ಇನ್ನೊಂದು ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ, ಎಲ್ಲಿಯಾದ್ರೂ ಕ್ಲೋಸ್ಡ್ ಸ್ಪೇಸ್ ಇದ್ದಲ್ಲಿ ಏನೋ ಆಗ್ಬಿಡಬಹುದು, ನನಗೆ ಅಲ್ಲಿಂದ ಹೊರಗಡೆ ಹೋಗಕ್ ಆಗದೆ ಇರಬಹುದು, ನನಗೆ ಏನಾದ್ರೂ ಜೀವಕಪಾಯ ಆಗ್ಬಹುದು, ಈ ತರ ಒಂದು ಹೆದರಿಕೆ. ಸೊ ಹಾಗಾಗಿ ಒಂದು ಮಗು ಈಗ ಸ್ಕೂಲಲ್ಲಿ ಜನದಟ್ಟಣೆ ಇರುವಂತ ಒಂದು ಜಾಗ ಇರಬಹುದು, ಅಥವಾ ಮಗುಗೆ ಸ್ಕೂಲಲ್ಲಿ ಶೌಚಾಲಯ ಬಳಸಲಿಕ್ಕೆ ಮಗು ಒಂದೇ ಒಳಗಡೆ ಹೋಗಿ ಹೊರಗಡೆ ಬರಬೇಕು ಅಂದ ತಕ್ಷಣ ಮಗುಗೆ ಆ ಭಯ ಅನ್ನೋದು ಕಾಣಬಹುದು. ಸೊ ಈ ಭಯ ಅನ್ನೋದು ತನ್ನಷ್ಟಕ್ಕೆ ಚಾಲು ಆಗುವಂತ ಸಂದರ್ಭಗಳು ಇರ್ತವೆ, ಇಲ್ಲಾಂದ್ರೆ ಕೆಲವೊಮ್ಮೆ ಏನಾದ್ರೂ ಅಂದ್ರೆ ಘಟನೆಗಳು ನಡೆದು ಮಗುಗೆ ಏನೋ ಆತಂಕ ಸೃಷ್ಟಿಯಾಗಿ ಮತ್ತೆ ಮಗು ಅದನ್ನ ನಿರಾಕರಿಸುವಂತ ಸಾಧ್ಯತೆಗಳು ಇರ್ತವೆ. ಈಗ ಇದು ಮೂರು ಆತಂಕದ ಕಾಯಿಲೆ ಆಯ್ತು. ಇದನ್ನ ಬಿಟ್ಟು ಕೆಲವೊಮ್ಮೆ ನಾವು ಚೈಲ್ಡ್ಹುಡ್ ಡಿಪ್ರೆಷನ್, ಈಗ ಸಣ್ಣ ಮಕ್ಕಳಲ್ಲಿ ಅಥವಾ ಹದಿಹರೆಯದವರಲ್ಲಿ ಖಿನ್ನತೆ ಕಾಯಿಲೆ ಚಾಲು ಆದಾಗ ಮಗುಗೆ ಏನಾಗುತ್ತೆ, ಸಹಜವಾಗಿ ಅಲ್ಲಿ ಶಾಲಾ ವಾತಾವರಣದಲ್ಲಿ ರೂಢಿ ಮಾಡ್ಕೊಳಕ್ ಆಗೋದಿಲ್ಲ, ಪಾಠಗಳನ್ನು ಕೇಳಲಿಕ್ಕೆ ಆಗೋದಿಲ್ಲ, ಏನೋ ಒಂಥರ ಸುಸ್ತು ಅನಿಸ್ತಾ ಇರುತ್ತೆ. ಇದೆಲ್ಲ ಅಂದ್ರೆ ಸಿಂಪ್ಟಮ್ಸ್ಗಳಿಂದಾನು ಕೂಡ, ಲಕ್ಷಣಗಳಿಂದಾನು ಏನಾಗಬಹುದು, ಮಗುಗೆ ಖಿನ್ನತೆ ಕಾಯಿಲೆಯಿಂದಾನು ಕೂಡ ಮಗು ಶಾಲೆಗೆ ಹೋಗೋದನ್ನ ನಿರಾಕರಿಸಬಹುದು. ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಇದಕ್ಕಿಂತ ಮುಂಚಿನ ನಾವು ಕಾರ್ಯಕ್ರಮದಲ್ಲಿ ಕೇಳಿರೋ ಹಾಗೆ ADHD ಕಾಯಿಲೆ, ಹೈಪರ್ ಆಕ್ಟಿವಿಟಿ ಕಾಯಿಲೆ ಇದ್ದಾಗ ಕೆಲವೊಮ್ಮೆ ಮಗುಗೆ ಶಾಲೆಯಲ್ಲಿ ಕೂತ್ಕೊಳಕ್ ಆಗಲ್ಲ, ಟೀಚರ್ಸ್ ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಇದನ್ನ ತಪ್ಪಿಸ್ಕೊಳ್ಳೋ ಸಂಬಂಧ ಮಗು ಕೆಲವೊಮ್ಮೆ ಶಾಲೆಗೆ ಹೋಗಲ್ಲ ಅಂತ ನಿರಾಕರಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಮಗು ಸ್ಕೂಲಲ್ಲಿ ಬೇರೆ ಮಕ್ಕಳ ಜೊತೆ ಏನೋ ಒಂದು ಕಿರಿಕಿರಿ ಮಾಡ್ಕೊಂಡಿರ್ಬೋದು. ಈಗ ಕೆಲವೊಮ್ಮೆ ಏನ್ ಹೇಳ್ತೀವಿ, ಮಗುಗೆ ಯಾರ ಜೊತೆಗೂ ಸುಲಭವಾಗಿ ಅಡ್ಜಸ್ಟ್ ಆಗಕ್ ಆಗಲ್ಲ, ಮಗು ತುಂಬಾ ಹಠಮಾರಿ. ಸೊ ಇಂಥ ಕಾಯಿಲೆಗಳು ಅಥವಾ ಡಿಫಿಕಲ್ಟ್ ಅಂದ್ರೆ ಏನ್ ಹೇಳ್ತೀವಿ ಟೆಂಪರಾಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಅವರ ಮನೋಧರ್ಮನೇ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಸಿಡುಕು ಸ್ವಭಾವ ಜಾಸ್ತಿ, ಅವರಿಗೆ ಸುಲಭವಾಗಿ ಯಾವುದೇ ವಾತಾವರಣದಲ್ಲಿ ಒಗ್ಗಿಕೊಳ್ಳಕ್ ಆಗೋದಿಲ್ಲ. ಇಂಥ ಸಂದರ್ಭ ಬಂದಾಗ ಕೂಡ ಮಗು ಅದರಿಂದಾಗಿ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥಾಗ ಮಗು ಶಾಲೆಗೆ ಹೋಗೋದನ್ನ ನಿರಾಕರಿಸಬಹುದು ಅಂತ ಹೇಳ್ತೀವಿ.
2: ಮೇಡಮ್, ಈಗ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಸಂದರ್ಭಗಳನ್ನ ಹೊರತುಪಡಿಸಿ ಪ್ರಾರಂಭಿಕ ದಿನಗಳಲ್ಲಿ ಮಗು ಶಾಲೆಗೆ ಹೋಗೋದಕ್ಕೆ ನಿರಾಕರಣೆ ಮಾಡೋದು ಸಹಜ, ಆದ್ರೆ ಖಿನ್ನತೆಯಂತಹ ಕಾಯಿಲೆಯಿಂದ ಮಗು ಏನಾದ್ರೂ ಶಾಲೆಗೆ ಹೋಗೋದನ್ನ ನಿರಾಕರಿಸಿದ್ರೆ, ಒಂದು ನಮ್ಮ KLE ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ ಏಳೂರಿನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ಚಿಕಿತ್ಸೆಯ ಸೌಲಭ್ಯ ಇದೆಯಾ?
1: ಈಗ ಫಸ್ಟ್ ಆಫ್ ಆಲ್ ಮಗುವನ್ನ ಕರ್ಕೊಂಡು ಬಂದಾಗ ಪೇರೆಂಟ್ಸ್ ಅವರು ಶಾಲಾ ನಿರಾಕರಣೆಯೇ ಮೇನ್ ಲಕ್ಷಣ ಅಂತ ಹೇಳಿದಾಗ ನಾವು ಮಗುವಿನ ಜೊತೆ ಇರ್ಬೋದು ತಂದೆ ತಾಯಿಯರ ಜೊತೆ ಇರ್ಬೋದು ಫಸ್ಟ್ ಒಂದು ಸಂಭಾಷಣೆ ಮಾಡಿ ಹಿಸ್ಟ್ರಿ ಟೇಕಿಂಗ್ ಇದೆಲ್ಲ ಮಾಡ್ತೀವಿ. ಅಂದ್ರೆ ಮಗು ಏನಾಗ್ತಾ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾನು ಮುಂಚೆ ಹೇಳಿದ ತರಾನೇ ಇದು ಒಂದು ಲಕ್ಷಣ, ಸ್ಕೂಲ್ ರೆಫ್ಯೂಸಲ್ ಅನ್ನೋದೇ ಕಾಯಿಲೆ ಅಲ್ಲ. ಸೊ ಅದ್ರ ಹಿಂದೆ ಬೇರೆ ಏನಾದ್ರೂ ಕಾಯಿಲೆ ಇದ್ದು ಮಗು ಈ ತರ ಲಕ್ಷಣ ತೋರಿಸ್ತಾ ಇದೆ ಅಂತ ಆದ್ರೆ ಏನ್ ಕಾಯಿಲೆಯಿಂದ ಅಂತ ಹೇಳಿ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅದು ಆತಂಕದ ಕಾಯಿಲೆ ಆಗಿದ್ರೆ ಆತಂಕದ ಕಾಯಿಲೆ ಸಂಬಂಧ ನಾವು ಟ್ರೀಟ್ಮೆಂಟ್ ಗಳನ್ನ ಚಾಲು ಮಾಡಬೇಕಾಗುತ್ತೆ. ಖಿನ್ನತೆ ಕಾಯಿಲೆ ಅಂತ ಹೇಳಿದ್ರೆ ಫಸ್ಟ್ಗೆ ಆ ಖಿನ್ನತೆ ಅನ್ನೋದು ಯಾಕೆ ಬಂತು, ಮಗುವಿನ ಮನಸ್ಸಲ್ಲಿ ಏನ್ ಕಾಡ್ತಾ ಇದೆ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೇನ್ ಹೇಳ್ತೀವಿ CBT ಅಂತ ಹೇಳ್ತೀವಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ, ಅರಿವಿನ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಮಗುವಿಗೆ ಕೌನ್ಸಿಲಿಂಗ್ ಸೆಷನ್ಸ್ ಗಳನ್ನ ಮಾಡ್ತೀವಿ, ಯಾವ ಹಂತದಲ್ಲಿ ಮಗುಗೆ ತೊಂದರೆ ಆಗ್ತಾ ಇದೆ ಅದನ್ನ ಗಮನಿಸ್ತೀವಿ, ಹಾಗೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅದರಿಂದ ಮಗುಗೆ ಖಿನ್ನತೆ ಲಕ್ಷಣಗಳು ಕಡಿಮೆ ಆಗ್ತಾ ಇಲ್ಲ ಅಂತಾದ್ರೆ ಕೆಲವೊಮ್ಮೆ ನಾವು ಔಷಧಿಗಳ ಸಹಾಯವನ್ನು ಪಡ್ಕೊಳ್ಬಹುದು. ಇದನ್ನ ಬಿಟ್ಟು ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಮಗುಗೆ ಆತಂಕದ ಕಾಯಿಲೆಯಿಂದಾನೇ ಸ್ಕೂಲಿಗೆ ಹೋಗೋದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಯೂಸ್ ಮಾಡುವಂತ ಟೆಕ್ನಿಕ್ ಅನ್ನ ನಾವು ಗ್ರೇಡೆಡ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿನಿತ್ಯ ಮಗುಗೆ ಸ್ಕೂಲಿಗೆ ಹೋಗೋ ಟೈಮ್ ಬಂದ ತಕ್ಷಣ ನಾವೇನ್ ಮಾಡ್ಬೇಕು, ಈಗ ಇವತ್ತಿಂದ ನಾವು ಮಗುಗೆ ಚಿಕಿತ್ಸೆ ಪ್ರಾರಂಭ ಮಾಡ್ತಾ ಇದೀವಿ ಅಂದ್ರೆ ಮಗುಗೆ ದಿನನಿತ್ಯದ ಹಾಗೆ ಒಂದು ಯೂನಿಫಾರ್ಮ್ ಅನ್ನು ತೊಡಿಸ್ಬೇಕು, ಮಗುಗೆ ಸ್ಕೂಲ್ ಬುಕ್ಸ್ ಎಲ್ಲ ಹಾಕಿ ಬ್ಯಾಗ್ ಅನ್ನ ಕೊಡಬೇಕು, ತಂದೆ ತಾಯಿಯರು ಅಥವಾ ಥೆರಪಿಸ್ಟ್ ಇರ್ಬೋದು ಯಾರೇ ಇರ್ಬೋದು ಕೌನ್ಸಿಲಿಂಗ್ ಮಾಡೋರು ಇರ್ಬೋದು ಅವರು ಆ ಮಗುನ ಕರ್ಕೊಂಡು ಹೋಗಿ ಸ್ಕೂಲ್ ಮಟ್ಟ ಬಿಡೋದು. ಸೊ ಮಗುಗೆ ಫಸ್ಟ್ ಸ್ಟೆಪ್ ಏನು, ಗ್ರೇಡೆಡ್ ಎಕ್ಸ್ಪೋಜರ್ ಅಂದ್ರೆ ಒಂದೇ ಸತಿ ಮಗು ಹೋಗಿ ಸ್ಕೂಲ್ ಅಲ್ಲಿ ಕೂತ್ಕೊಳ್ಳೋದಲ್ಲ. ಸೊ ಅದನ್ನ ನಿಧಾನವಾಗಿ ಅಂದ್ರೆ ಒಂದೊಂದೇ ಗ್ರೇಡ್ ಹೆಚ್ಚು ಮಾಡ್ತಾ ಹೋಗುವಂತದ್ದು. ಸೊ ಫಸ್ಟ್ ದಿನ ಮಗು ಏನ್ ಮಾಡ್ತು, ಬರೀ ಯೂನಿಫಾರ್ಮ್ ಹಾಕೊಂಡು ಹೋಗಿ ಮೇ ಬಿ ಸ್ಕೂಲ್ ಹೊರಗಡೆ ಎಲ್ಲೋ ಗೇಟ್ ಹತ್ರ ಕೂತ್ ಬಂದಿದೆ, ಅದು ಎಷ್ಟು ಟೈಮ್ ಕೂತ್ಕೊಳಕ್ ಆಗುತ್ತೆ ಅನ್ನೋದು ಒಂದು ಪ್ರಯತ್ನ ಮಾಡೋದು ಮತ್ತೆ ವಾಪಸ್ ಕರ್ಕೊಂಡು ಬರೋದು. ಅದಾದ್ಮೇಲೆ ಎರಡನೇ ದಿನ ಏನ್ ಮಾಡ್ಬೋದು, ಮೇ ಬಿ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಿ ಒಂದು ಗ್ರೇಡ್ ಮೇಲೆ ಅಂದ್ರೆ ಏನ್ ಮಾಡ್ಬೋದು, ಮಗುವನ್ನ ಕ್ಲಾಸಿನ ಒಳಗಡೆ ಕರ್ಕೊಂಡು ಹೋಗೋದು, ಮೇ ಬಿ ಒಂದು ಅರ್ಧ ತಾಸು ಇಲ್ಲ ಒಂದು ಸಬ್ಜೆಕ್ಟ್ ಪೀರಿಯಡ್ ಮುಗಿಯೋ ತನಕ ಮಗುನ ಕೂತ್ಕೊಳ್ಸೋದು. ಸೊ ಹಿಂಗೆ ನಾವೇನ್ ಹೇಳ್ತೀವಿ, ನಿಧಾನವಾಗಿ ಮಗುಗೆ ಆತಂಕ ಅನ್ನೋದೇನಿದೆ ಅದನ್ನ ಮಗು ಎದುರಿಸೋದಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದ್ರ ಸಂಬಂಧ ಮಗುಗೊಂದು ಸಪೋರ್ಟ್. ಸೊ ಮಗುಗೆ ಒಬ್ಬನಿಗೆ ಅಥವಾ ಒಬ್ಳಿಗೆ ಹೋಗೋದು ಕಷ್ಟ ಆಗುತ್ತೆ, ಹಾಗಾಗಿ ತಂದೆ ತಾಯಿ ಇರ್ಬೋದು ಇಲ್ಲ ಟೀಚರ್ಸ್ ಇರ್ಬೋದು ಜೊತೆಯಲ್ಲಿ ಒಂದು ಕೆಲಸ ಮಾಡಿಕೊಂಡು ಮಗುವಿನ ಏನ್ ಚಾಲೆಂಜಸ್ ಇದಾವೆ ಅದ್ರ ಸಂಬಂಧ ಒಂದು ಸಪೋರ್ಟ್ ಅನ್ನೋದನ್ನ ನೀಡಬೇಕಾಗುತ್ತೆ ಅಂತ ಹೇಳ್ತೀವಿ.
2: ಮೇಡಮ್, ಈಗ ಕೊನೆಯದಾಗಿ ಕೇಳುಗರಿಗೆ ಈ ಒಂದು ಮಕ್ಕಳಲ್ಲಿ ಕಂಡು ಬರುವಂತಹ ಶಾಲಾ ನಿರಾಕರಣೆಯ ಆತಂಕವನ್ನ, ಮಕ್ಕಳಲ್ಲಿ ಇರುವಂತಹ ಈ ಆತಂಕವನ್ನ ನಿವಾರಣೆ ಮಾಡೋದಕ್ಕೆ ಪಾಲಕರಿಗೆ ಏನ್ ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನಾವು ಗಮನಿಸ್ಲಿಕ್ಕೆ ಹೋದ್ರೆ ಮೇ ಬಿ ಒಂದು 10-20 ವರ್ಷಗಳ ಹಿಂದೆ ಹೇಗಿತ್ತು ಶೈಕ್ಷಣಿಕ ಜೀವನ, ಇವಾಗ ಆತರ ಇಲ್ಲ. ಪ್ರಪಂಚದಾದ್ಯಂತ ನಾವೇನ್ ಗಮನಿಸ್ತಾ ಇದೀವಿ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಯಾರೇ ಯಾವುದೇ ಮಟ್ಟದ ಎಜುಕೇಶನ್ ಅನ್ನೋದನ್ನ ಪಡಿತಾ ಇದ್ರು ಕೂಡ ಅವರಲ್ಲಿರೋ ಒತ್ತಡ ಅಷ್ಟೊಂದು ಜಾಸ್ತಿ ಇರುತ್ತೆ. ಅಂದ್ರೆ ಪ್ರತಿಯೊಂದು ಮಗುಗೂ ಕೂಡ ವಾರ ವಾರ ಟೆಸ್ಟ್ ಬರ್ತಾ ಇರುತ್ತೆ, ವಾರ ವಾರ ಎಕ್ಸಾಮ್ಸ್ ಬರ್ತಾ ಇರುತ್ತೆ. ಅದೇ ತರ ಪೇರೆಂಟ್ಸ್ ಕೂಡ ಆ ಒಂದು ಪ್ರೆಷರ್ ಅನ್ನೋದನ್ನ ಏನ್ ಬಿಲ್ಡಪ್ ಮಾಡ್ತಾ ಇದಾರೆ ಅದು ಹೆಚ್ಚೇ ಆಗ್ತಾ ಇದೆ ಅಂತ ಹೇಳಿ ಗಮನಿಸಬಹುದು ನಾವು. ಸೊ ಇದು ಆಬ್ವಿಯಸ್ಲಿ ಮಗುವಿನ ಮನಸ್ಸಿನಲ್ಲಿ ಆತಂಕ ಅನ್ನೋದನ್ನ ಜಾಸ್ತಿ ಮಾಡುತ್ತೆ, ಹಾಗೂ ಈ ಕಾರಣದಿಂದಾನೇ ಮಗು ಕೆಲವೊಮ್ಮೆ ಶಾಲಾ ನಿರಾಕರಣೆಯನ್ನ ತೋರಿಸಲಿಕ್ಕೆ ಕಾರಣ ಆಗಬಹುದು ಅಂತಾನೂ ಹೇಳ್ತೀವಿ. ಸೊ ಇನ್ ಕೇಸ್ ನಾವೇನ್ ಹೇಳ್ತೀವಿ, ಈಗ ಮಗು ಶಾಲೆಗೆ ಹೋಗಕ್ಕೆ ಸಮಸ್ಯೆ ಉಂಟಾಗುತ್ತೆ ಆಗ್ತಾ ಇದೆ, ಮಗುಗೆ ಏನೋ ಒಂದ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಂದೆ ತಾಯಿಯರ ಗಮನಕ್ಕೆ ಬಂತು. ಅದು ಈಗ ಮಗುವಿನ ಕಲಿಕೆ ಅಥವಾ ತೊಂದರೆ ಅನುಭವಿಸೋದಿರಬಹುದು, ಅಥವಾ ಮಗುವಿನ ಯೋಗಕ್ಷೇಮ ಇರಬಹುದು, ಮಗು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಇದ್ರ ಮುಖಾಂತರ ಎಲ್ಲಿಯಾದ್ರೂ ಗಮನಕ್ಕೆ ಬಂತು, ಅಥವಾ ಮಗು ಪ್ರತಿನಿತ್ಯ ಶಾಲೆಗೆ ಹೋಗೋದ್ರ ಬಗ್ಗೆ ಹಠ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದೀರ್ಘಕಾಲದ ಬಗ್ಗೆ ನೀವು ಅದನ್ನ ಅಂದ್ರೆ ಗಮನಿಸ್ತಾ ಕೂತ್ಕೊಳ್ಳೋದ್ರಿಂದ ಮಗುಗೆ ಸಮಸ್ಯೆನೆ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಅದೇನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ತಕ್ಷಣ ಬಗೆಹರಿಸೋದ್ರಿಂದ ಏನಾಗುತ್ತೆ, ಮಗುಗೆ ವಾಪಸ್ ಒಂದು ನಾರ್ಮಲ್ ಆಗಿ ಶೈಕ್ಷಣಿಕ ಜೀವನ ಮುನ್ನಡೆಸೋದಕ್ಕೆ ಸಾಧ್ಯ ಆಗೋ ಹಾಗೆ ಮಾಡಕ್ ಸಾಧ್ಯ ಇದೆ. ಹಾಗಾಗಿ ಎಲ್ಲಿಯಾದ್ರೂ ಮಗು ಒಂದು ವಾರ ಎರಡು ವಾರ ತನಕ ಹೋಗ್ತಾ ಇಲ್ಲ ಅಂತ ಗಮನಕ್ಕೆ ಬಂತು ಅಂತ ಹೇಳಿದ್ರೆ, ದಯವಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ. ಮಗುವನ್ನು ಇವ್ಯಾಲ್ಯುಯೇಟ್ ಮಾಡ್ತೀವಿ, ತಂದೆ ತಾಯಿಯರ ಜೊತೆಗೂ ಸಂಭಾಷಣೆ ಮಾಡ್ತೀವಿ, ಹಾಗೆ ಮಗುವಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ.
2: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಕಂಡು ಬರುವಂತಹ ಈ ಒಂದು ಶಾಲಾ ನಿರಾಕರಣೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ, ಎಳ್ಳೂರು, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: today at 7760477279 or visit our site office at Ambika Platinum to book your dream flat. Ambika, one life, one care. It is the biggest lifestyle statement in town.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
1: केले अकॅडमी ऑफ हायर एज्युकेशन अँड रिसर्च, केली स्कूल ऑफ म्युझिक घेऊन आले आहे लहान मुलांसाठी समर कॅम्प. एज लिमिट असेल 7 वर्ष ते 15 वर्षापर्यंत, ज्यामध्ये तुम्ही सिंगिंग, तबला, हार्मोनियम आणि भरतनाट्यम शिकू शकता. येत्या 4 मे पासून 15 दिवसांसाठी हा कोर्स सुरू होतोय. वेळ असेल 3 ते 6 पर्यंत. फीज असणार आहे 500 रुपये. स्थळ केली स्कूल ऑफ म्युझिक, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.

0: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777 एक्सटेन्शन 1530.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಘಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು.

ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ರಾಜ್, ಕೆಎ ಸೆಂಗೋಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆ

0: ಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60 ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951 ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ, ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

ಇಲ್ಲಿಯವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.